0: ತಾವ್ ಏನ್ ಮಾಡ್ಕೊಂಡಿದ್ರಿ ಎಜುಕೇಶನ್?
1: ಸರ್, ನಾನು ಡಿಪ್ಲೊಮಾ ಮಾಡ್ಕೊಂಡಿದ್ದೆ, ಈಗ ಕೃಷಿ ಇಲಾಖೆಯಲ್ಲೇ ತೊಡ್ಕೊಂಡೇನಿ. ಈಗ ಮೊದಲು ಬೇರೆ ಕಂಪ್ನಿ ಕಡೆಯಲ್ಲಿ ಕೆಲಸ ಮಾಡ್ತಿದ್ದೆ, ವೈಯಕ್ತಿಕ ಕಾರಣದಿಂದಾಗಿ ಬಿಟ್ಟು ಈಗ ವ್ಯವಸಾಯದ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ವ್ಯವಸಾಯ ಮಾಡ್ಕೊಂಡಿದ್ದೀನಿ.
0: ವ್ಯವಸಾಯ ಅಂತಂದ್ರೆ ಎಷ್ಟು ಎಕರೆ ಅದರಿ ನಿಮಗೆ ಜಮೀನು?
1: ಟೋಟಲ್ ಆಗಿ ನಮ್ಮ ತಾತ ಅಜ್ಜನ ಕಾಲದಿಂದ ನನಗೆ 8 ಎಕರೆ ಜಮೀನಿದೆ. 8 ಎಕರೆ ಜಮೀನಲ್ಲಿ ನಾವೇನಪ್ಪ ಅಂದರೆ ಮೊದಲೆಲ್ಲ ಏನಾದರೆ ಶೇಂಗಾ, ಸೂರ್ಯಪಾನ, ಸಜ್ಜೆ ಈ ಥರದ ಬೇರೆ ಬೇರೆ ಥರದ ಒಂದು ಬೆಳೆನ ಬೆಳೀತಿದ್ವಿ, ತೊಗರಿ. ಈಗೆಲ್ಲ ಅತಿ ಹೆಚ್ಚಾಗಿ ನಾವು ಬಂದಾಗಲಿಂದ ಈಗೇನಂದರೆ ಹತ್ತಿ ಮೆಣಸಿನ್ಕಾಯಿಗೆ ಜಾಸ್ತಿ ಬೇಡಿಕೆ ಇರೋದ್ರಿಂದ ಹಂಗಾಗಿ ಕೊನೆ ಭಾಗದ ನೀರಾವರಿ ನಮ್ಗೆ ಬೇರೆ ನೀರಿನ ಅನುಕೂಲ ಕೂಡ ಸ್ವಲ್ಪ ಇದೆ. ಹಳ್ಳದ್ದು ಮತ್ತು ಕೆನಲ್ದು ಎರಡು ಭಾಗದ ಕಡೆಯಿಂದ ಕೊನೆ ಮಟ್ಟದ ನೀರಾಗಿರೋದ್ರಿಂದ ಪೈಪ್ಲೈನ್ ವ್ಯವಸ್ಥೆ ಮಾಡ್ಕೊಂಡೀವಿ. ಹಂಗಾಗಿ ಹತ್ತಿ ಮತ್ತು ಮೆಣಸಿನ್ಕಾಯಿ ಬೆಳೆ ಮೇಲೆ ಅವಲಂಬನೆ ಆಗಿವೆ.
0: ಈಗ ಗೋಕುಲ್ ಸಾಬ್ ಅವ್ರೆ, ಡಿಪ್ಲೊಮಾ ಮುಗಿಸಿನ ಅಂತಂದ್ರಿ, ಮುಂದೆ ಇನ್ನೂ ಹೆಚ್ಚಿನ ಶಿಕ್ಷಣ ಪಡ್ಕೋಬೋದಾಗಿತ್ತಲ್ಲ, ಹೆಚ್ಚಿನ ಶಿಕ್ಷಣ ಪಡ್ಕೊಂಡು ನೌಕರಿ ಮಾಡ್ಬೋದಾಗಿತ್ತಲ್ಲ?
1: ಖಂಡಿತ ಸರ್, ನನಗೂ ಕೂಡ ಓದೋದ್ರಲ್ಲಿ ಭಾಳನೇ ಆಸಕ್ತಿ ಇತ್ತು. ಮನೆಯ ಪರಿಸ್ಥಿತಿ ಸರಿಯಾಗಿರ್ಲಾರ್ದ ಕಾರಣ ಇನ್ನೊಂದೇನಂದ್ರೆ ನಮ್ಮ ಹೊಲಗಳ ಮೇಲೆ ಇಲ್ಲ ನಮ್ಮ ಜಮೀನಿನ ಮೇಲೆ ನಮ್ಮ ಗ್ರಾಮದ ಮೇಲೆ ನಮ್ಮೂರು ನಮಗೆ ಸ್ವಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಂದೆ ತಾಯಿ ಒಂದು ಇಂಟ್ರೆಸ್ಟ್ ಮೇಲೆ ನಾನು ಊರಿಗೆ ಬಂದು ನನ್ನ ಒಂದು ಇದನ್ನು ಇಲ್ಲೇ ಜೀವನ ನಡೆಸ್ಬೇಕಂತ ಆಸೆ ಪಟ್ಟರು. ಹಂಗಾಗಿ ನಾನು ಊರ ಕಡೆ ಬಂದಿದ್ದೀನಿ.
0: ಅಂದರೆ ಈ ಮುಂಚೆ ಎಲ್ಲಿ ಓದ್ತಾ ಇದ್ರಿ?
1: ಸರ್, ನಾನು ಪ್ರಾಥಮಿಕ ಶಿಕ್ಷಣ ಇದೇ ಗ್ರಾಮದಲ್ಲಿ ಪಡ್ಕೊಂಡಿನಿ, ಆಮೇಲೆ ಹೆಚ್ಚುವರಿ ಹೈಸ್ಕೂಲ್ ಶಿಕ್ಷಣ ಹಿರೇಬೂದು ಗ್ರಾಮದಲ್ಲಿ, ಆಮೇಲೆ ಕಾಲೇಜ್ ಅಂದರೆ PUC ದೇವದುರ್ಗ ನಮ್ಮ ತಾಲೂಕು ಮಟ್ಟದಲ್ಲಿ ಪಡ್ಕೊಂಡಿನಿ, ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಏನಾದ ನಾನು ಬೆಂಗಳೂರು ಮಟ್ಟದಲ್ಲಿ ಶಿಕ್ಷಣ ಪಡ್ಕೊಂಡಿನಿ. ಆಮೇಲೆ ಅಲ್ಲೇ ಆದಮೇಲೆ ಒಂದು ಖಾಸಗಿ LNT ಅನ್ನೋ ಒಂದು ಖಾಸಗಿ ಕಂಪನಿಯಲ್ಲಿ ಟ್ರೈನಿಂಗ್ ಅಂತ ಸೇರಿಕೊಂಡು ಸುಮಾರು 1-2 ವರ್ಷ ಅನುಭವಗಳನ್ನು ಕೂಡ ಇದೆ ನನಗೆ. ನಾನು ಡಿಪ್ಲೊಮೋ ENC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನೋ ಒಂದು ಸಬ್ಜೆಕ್ಟ್ನ ತೊಗೊಂಡಿದ್ದೆ. ಬಟ್ ಆ ಒಂದು ವಿಷಯದಲ್ಲಿ ನನಗೆ ಭಾಳನೇ ಇಂಟ್ರೆಸ್ಟ್ ಇತ್ತು. ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಒಂದು 2 ವರ್ಷದ ಅನುಭವದ ಮೇಲೆ ನಾನು ಇಲ್ಲಿ ಹತ್ತಿರದ ಒಂದು ಕಂಪ್ನಿ ನೋಡಿ ಕೆಲಸ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಗ್ರಾಮಕ್ಕೆ ಬಂದ್ವಿ. ಬ್ಯಾಡ್ ಟೈಮ್ ಅನಿಸುತ್ತೆ, ನನಗೊಂದು ಸಣ್ಣ ಆಕ್ಸಿಡೆಂಟ್ ಆದ ಒಂದು ಆ ಟೈಮಲ್ಲಿ ಸ್ವಲ್ಪ ಒಂದು ಕಾಲಿಗೆ ಫ್ಯಾಕ್ಚರ್ ಆಯಿತು. ಆವಾಗಲಿಂದ ನನ್ನ ತಂದೆ ತಾಯಿ ಕೂಡ ಮನೇಲಿ ಇರೋಕ್ಕೆ ಇದು ಮಾಡಿದರು. ಹಂಗಾಗಿ ನಾನು ಅಲ್ಲಿಂದ ಕೃಷಿ ಮೇಲೆ ಇಷ್ಟಪಟ್ಟು ಕೃಷಿನ ನಡೆಸ್ಕೊಂಡು ಹೊರಟಿದ್ದೆ.
0: ಈಗ ಕೃಷಿ ನಡೆಸ್ಕೊಂಡು ಹೋಗ್ತಿರಲ್ಲ, ಈ ನಿಮ್ಮ ಮನೆಗ ಸಹಾಯ ಸಹಕಾರ ಮಾಡ್ತಾರ ನಿಮಗೆ ಈ ಥರ ಮಾಡ್ರಿ ಅಂತಂದು?
1: ಖಂಡಿತ ಸರ್, ಯಾಕಂದರೆ ಮೊದಲಿಂದನೂ ಕೃಷಿನೇ ನಂಬ್ಕೊಂಡು ಬಂದಿರೋರು ನಾವು. ಹಂಗಾಗಿ ಕೃಷಿಯಲ್ಲಿ ಅವ್ರಿಗೂ ಕೂಡ ಇರೋ ಇಂಟ್ರೆಸ್ಟ್, ಆಮೇಲೆ ಈಗ ಟೆಕ್ನಾಲಜಿ ಪ್ರಕಾರ ಇಲ್ಲ ಕೃಷಿ ಇಲಾಖೆಯ ಪ್ರಕಾರ ಸರ್ಕಾರದ ಯೋಜನೆಗಳನ್ನು ನಮಗೂ ಸ್ವಲ್ಪ ಗೊತ್ತಿರೋ ವಿಚಾರದಿಂದಾಗಿ ಕೃಷಿಗೆ ಮೊದಲಕ್ಕಿಂತ ಈಗ ಹೆಚ್ಚಿನ ಒಂದು ಫಲ ಏನಂದ್ರೆ ಬೆಳೆಯನ್ನು ತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಅಪ್ಪ ಅವರಿದ್ದಾಗ ಏನಾಗ್ತದೆ, 1 ಎಕರೆಗೆ ಒಂದು ಸುಮಾರು 10 ಬೆಳಿಬೇಕಂದ್ರೆ ಒಂದು 10 ಕ್ವಿಂಟಲ್ಗೆ 1 ಎಕರೆಗೆ ಒಂದು 10 ಕ್ವಿಂಟಲ್ ಬೆಳೆಯಂತೆ. ಈಗ ಸುಮಾರು 15-20 ಕ್ವಿಂಟಲ್ ಬೆಳೆಯಂಥ ಒಂದು ಇದನ್ನು ಮಾಡ್ಕೊಂಡೀವಿ. ಈಗ ಕೀಟನಾಶಕಗಳಾಗಿರ್ಬೋದು, ಒಳ್ಳೆಯ ಬೀಜಗಳಾಗಿರ್ಬೋದು, ಇಲ್ಲ ಕೃಷಿ ಇಲಾಖೆಯಿಂದ ಮಣ್ಣು ಪರೀಕ್ಷೆನ ಆಗಿರ್ಬೋದು, ಇಲ್ಲ ಈಗ ನಮ್ಮ ಭೂಮಿಯಲ್ಲಿ ಸುಮಾರು 1-2 ಥರ ಬೆಳೆನ ಬೆಳಿತೀವಿ. ಒಂದು ಅಂದರೆ ಅದರಲ್ಲಿ 4 ಎಕರೆ ಮೆಣಸಿನ್ಕಾಯಿ, 4 ಎಕರೆ ಹತ್ತಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನಂದರೆ ಯಾವ ಜಮೀನಲ್ಲಿ ಮೆಣಸಿನ್ಕಾಯಿ ಬೆಳೀತದ, ಇಲ್ಲ ಯಾವ ಜಮೀನಲ್ಲಿ ಹತ್ತಿ ಬೆಳೆ ಬರ್ತದ, ಇಲ್ಲ ಎಷ್ಟು ವರ್ಷಕ್ಕೊಂದ್ಸಲ ಹತ್ತಿ ಬೆಳೆ ಹಾಕಬೇಕು, ಇಲ್ಲ ಎಷ್ಟು ವರ್ಷಕ್ಕೊಂದ್ಸಲ ಮೆಣಸಿನ್ಕಾಯಿ ಬೆಳೆ ಹಾಕಿದರೆ ಸೂಕ್ತ ಅನ್ನೋದನ್ನ ವಿಚಾರಗಳನ್ನ ನಾವು ಕೂಡ ಕೃಷಿ ಇಲಾಖೆಯಿಂದ ತಿಳ್ಕೊಂಡು ಅದ್ರ ತಕ್ಕಂತಾಗಿ ನಮ್ಮ ತಂದೆ ತಾಯಿ ಜೊತೆ ಚರ್ಚೆ ಮಾಡಿ ಬೆಳೆ ಅಂತ ಬೆತ್ತಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
0: ಈಗ ಕೃಷಿ ಇಲಾಖೆಯಿಂದ ಮಾಹಿತಿ ತಗೊಂತೀನಿ ಅಂದ್ರಿ, ಎಲ್ಲಿ, ರಾಯಚೂರಲ್ಲೇ ಅಥವಾ ದೇವದುರ್ಗದಲ್ಲೇ?
1: ಸರ್, ಕೃಷಿ ಇಲಾಖೆ ಅಂದ್ರೆ ನಮ್ಗೆ ದೇವದುರ್ಗ ಮತ್ತೆ ಗೊಬ್ಬರ ಎರಡು ಗ್ರಾಮದಲ್ಲಿ ಕೃಷಿ ಮಾಹಿತಿ ಕೊಡ್ತಾರ. ಸಹಾಯವಾಣಿಗೆ ಕರೆ ಮಾಡಿದರೆ ಆಲ್ಮೋಸ್ಟ್ ಈಗೇನಾದರೂ ಯಾವ ಬೆಳೆಗಳನ್ನ ಬೆತ್ತಬೇಕು, ಯಾವಾಗ ಬಿತ್ತಬೇಕು, ಅದಕ್ಕೆ ಯಾವ ಥರ ಕೀಟ, ಈಗ ಆಲ್ಮೋಸ್ಟ್ ಫೋನಲ್ಲಿ ಆ್ಯಪ್ಗಳನ್ನ ಮಾಡಿದಾರೆ, ಯಾವ ಫೋಟೋಗಳು ಹಾಕಿದ್ರೆ ಸಾಕು, ಅದಕ್ಕೆ ಯಾವ ಥರದ ಕೀಟನಾಶಕ ಸಿಂಪಡಣೆ ಮಾಡಬೇಕು, ಯಾವ ರಾಸಾಯನಿಕ ಗೊಬ್ಬರ ಕೊಡಬೇಕು ಅನ್ನೋದನ್ನ ಮಾಹಿತಿ ಕೊಡ್ತಾ ಇದ್ದಾರೆ.
0: ಈಗ ನೀವು ಆರಂಭದಲ್ಲಿ ಯಾವ ಬೆಳೆ ಬೆಳೀತಿದ್ರಿ, ಹೆಚ್ಚಾಗಿ ಈಗ ಬೆಳೆಯುವಂಥ ಬೆಳೆ ಯಾವುದು?
1: ಸರ್, ಮೊದಲು ನಾವು ಬೆಳೀತಿದ್ದೆಲ್ಲ ಜೋಳ ಸರ್. ಜೋಳ, ಸೂರ್ಯಕಾಂತಿ, ತೊಗರಿ ಬೆಳೆಗಳೇ ಜಾಸ್ತಿ ಆಗಿತ್ತು ನಾನು ಚಿಕ್ಕವನಿದ್ದಾಗ. ತಾತಾಜ್ಜ ಅವ್ರು ಮಾಡಬೇಕಾದ್ರೆ ಆಲ್ಮೋಸ್ಟ್ ಜೋಳ ಮತ್ತು ಸೂರ್ಯಕಾಂತಿ ಮತ್ತು ಏನಪ್ಪ ಅಂದರೆ ತೊಗರಿ ಬೆಳೆ ಮೇಲೆ ಅವಲಂಬನೆ ಇತ್ತು. ಈಗಿರೋದೆಲ್ಲ ಮೆಣಸಿನ್ಕಾಯಿ ಹತ್ತಿಗೆ ಡಿಮ್ಯಾಂಡ್ ಇರೋದು, ಹಂಗಾಗಿ ಮೆಣಸಿನ್ಕಾಯಿ ಹತ್ತಿ ಬೆಳೆನ ಜಾಸ್ತಿ ಬೆಳೀತಾ ಇದ್ದೀವಿ.
0: ಈಗ ಹತ್ತಿ ಆದರೆ 1 ಎಕರೆಗೆ ಎಷ್ಟು ಬೆಳೆ ಬರ್ತದ್ರಿ
1: ಸರ್? ಈ ಹತ್ತಿ

0: ಬೆಳೆ ಅಂದ ಕೂಡಲೇ ಮೊದ್ಲು ಬೆಳಿತಿರಂತ ಬೆಳೆಗೂ ಈಗೂ ಬಹಳನೆ ವ್ಯತ್ಯಾಸಗಳದಾವ. ಏನಪ್ಪ ಅಂದ್ರೆ ಮೊದ್ಲು ನಾವು ಏನಂದ್ರೆ ಜೋಳನ ಬೆಳಿತಿದ್ವಿ. ಜೋಳ ಅಂದ್ರೆ ಏನದು ಗೊತ್ತಿಲ್ಲ, ಆಲ್ಮೋಸ್ಟ್ ಅದೆಲ್ಲ ಚಳಿಗೆ ಬೆಳೆದ್ ಬಿಡುವಂಥದ್ದು. ಅದಕ್ಕೆ ಸಿಂಪಡಣೆ ಇಲ್ಲ, ರಾಸಾಯನಿಕ ಗೊಬ್ಬರಗಳಿಲ್ಲ, ಒಂದು ಸಲ ಕುಂಟೆ ಹೊಡೆದು ಬಿಟ್ರೆ ಸಾಕು, ಆಮೇಲೆ ಸೀದಾ ಕಟಾವಿಗೆ ಬರೋಂಥ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಲಾಭ ಜಾಸ್ತಿ ಇತ್ತು, ಅದನ್ನು ತಿನ್ನಕ್ಕೆ ಕೂಡ ಸೂಕ್ತವಾಗಿತ್ತು. ಈಗಿಲ್ಲ, ಆಲ್ಮೋಸ್ಟ್ ಅಕ್ಟೋಬರಲ್ಲಿ ಬೆಳೆ ಬೀಳುತ್ತಿದ್ವಿ, ಆಮೇಲೆ ಏನಂದ್ರೆ ಮಾರ್ಚ್ ಎಂಡ್ ಆಫ್ಗೆಲ್ಲ ಕಟಾವಿಗೆ ಬಂದ್ಬಿಡೋದು. ಹಾಂ, 3 ತಿಂಗಳಿಂದ 3.5 ತಿಂಗಳಿಗೆ ಬೆಳೆ ಇತ್ತು. ಅವಾಗೆಲ್ಲ ಸರ್ ಗಡಿಗೆ ಲೆಕ್ಕ ಕೊಡ್ತಿದ್ರು ಸರ್, ಅವಾಗ ಕೊಳಗ ಗಡಿಗೆ ಅಂತ ಇರ್ತಿದ್ವು. ಆಲ್ಮೋಸ್ಟ್ ನಮ್ಗೂ ಅವೆಲ್ಲ ಈಗ ನೆನಪಿಲ್ಲ, ಈಗೆಲ್ಲ ಕ್ವಿಂಟಲ್ ಲೆಕ್ಕ ಬಂದ್ಬಿಟ್ಟವ. ಆಲ್ಮೋಸ್ಟ್ ನನಗೆ ತಿಂದ ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ಎಕರೆಗೆ ಬರ್ತಿತ್ತು ಅಂತ ಅನ್ನಿಸ್ತದ. ಈಗೇನಪ್ಪ ಅಂದರೆ ಈಗ ಮೆಣಸಿನ್ಕಾಯಿ ಹತ್ತಿ ಬೆಳೆಗಳಂದ್ರೆ ಇದೊಂದು ಬಿಸ್ನೆಸ್ ಟೈಪ್ ಇಲ್ಲ ಕಾಂಟ್ರಾಕ್ಟರ್ ಟೈಪ್ ಆಗಿಬಿಟ್ಟದೆ. ಎಲ್ಲ ದುಡ್ಡು ಚೆಲ್ಲಬೇಕು ಆಮೇಲೆ ಬೆಳಿಬೇಕು. ರೈತರ ಪಾಡ್ ಹೆಂಗಂದ್ರೆ ಅದು ಕಾಂಟ್ರಾಕ್ಟ್ ವೇರ್ ಮಾಡೋದು ಬೇಕು, ಇದು ಬೇಡ ಅನ್ನೋ ಪರಿಸ್ಥಿತಿ. ಯಾಕೆಂದ್ರೆ ಹಾಕಿದ ದುಡ್ಡನ್ನು ಬರ್ತದೋ ಇಲ್ಲ ಅನ್ನೋ ಪರಿಸ್ಥಿತಿ ಕೆಲವೊಂದ್ಸಲ. ಈ ಸಲ ನೋಡ್ರಿ ಅತಿ ಹೆಚ್ಚು ಮಳೆ ಆಗಿರೋ ಕಾರಣ ರೈತರೆಲ್ಲ ಕಷ್ಟಪಟ್ಟು ಎಲ್ಲೋ ಸಾಲ ಸೂಲ ಮಾಡಿ ಹಣನ ತಂದು ಹಾಕಿರ್ತಾರ. ಈ ಸಲ ಹಾಕಿರೋ ದುಡ್ಡಿಗೂ ಕೂಡ ರಿಟರ್ನ್ ಅಮೌಂಟ್ ಬಂದಿಲ್ಲ. ಕೆಲವೊಬ್ರು ಓನ್ ಮನೆಗಳಿದ್ದಾಗ ಓನ್ ಹೊಲಗಳಿದ್ರೆ ಸಮಸ್ಯೆ ಏನೂ ಆಗಿಲ್ಲ, ಬಟ್ ಲೀಸ್ಗಂತ ಏನಾದರೂ ಮಾಡಿದವರೆಲ್ಲ ಈ ಸಲ ಎಲ್ಲಾನು ಕೈ ಸುಟ್ಕೊಂಡಾರ ಅನ್ನೋದು ನಷ್ಟ, ಭಾಳನೇ ನಷ್ಟ ಆಗ್ಯದ. ಯಾಕಂದ್ರೆ ಲೀಸ್ 30-35 ಸಾವಿರ ಲೀಸ್ ಇರೋ ಕಾರಣ ಭಾಳನೇ ನಷ್ಟ ಆಗ್ಯಾರ ಈ ಸಲ ರೈತರು ಅನ್ನೋದು.
1: ಈಗ ಹೊಲದ್ದು ಸೇದ್ಯವು ಅಂದ್ರೆ ಉಪಚಾರ ಮಾಡ್ತಾರಲ್ರಿ ಹೊಲದ್ದು, ಯಾವ್ಯಾವ ತಿಂಗಳಲ್ಲಿ ಆರಂಭ ಮಾಡ್ತೀರಿ ಎಲ್ಲ ಮಾಡೋದಕ್ಕೆ?
0: ಸರ್ ಈಗೇನಾದ ಏಪ್ರಿಲ್ ಮೇ ಅಲ್ಲಿ ಹತ್ತಿ ಬೆಳೆನ ಪ್ರಾರಂಭ ಮಾಡ್ತೀವಿ. ಈಗೇನಂದ್ರೆ ಫಸ್ಟ್ ಏನಾದ್ರೆ ಹೊಲನ ಸ್ವಚ್ಛಗೊಳಿಸ್ತೀವಿ. ಸರ್ ಏಪ್ರಿಲ್ ಅಲ್ಲೆಲ್ಲ ಸ್ವಚ್ಛಗೊಳಿಸ್ಬಿಡ್ತೀವಿ. ಮೇ ಅಲ್ಲಿ ಬೀಜಗಳನ್ನ ಇಡ್ತೀವಿ. ಇಟ್ಟ ತಕ್ಷಣ ಅದಕ್ಕೆ ಮೊದಲನೇದಾಗಿ ಏನಾದಂದ್ರೆ ಫಸ್ಟ್ ಮಳೆ ಮೇಲೆ ಡಿಪೆಂಡ್ ಆಗ್ಬೋದು. ಮಳೆ ಆ ಟೈಮಿಗೆ ಮಳೆಗಾಲ ಪ್ರಾರಂಭ ಇರ್ತದೆ, ಮಳೆಗಳು ಕರೆಕ್ಟಾಗಿ ಬರುವಂಥ ಸಂದರ್ಭದ ನೋಡಿ ನೋಡ್ಕೊಂಡು ಬೀಜಗಳನ್ನ ಇಡ್ತೀವಿ. ಅದಾದ ಮೇಲೆ ಏನಂದ್ರೆ ಮೊಳಕೆ ಹೊಡೆದ ಮೇಲೆ ಫಸ್ಟಿಗೆ 15 ದಿನವರೆಗೂ ಯಾವುದೇ ಥರದ ಸಿಂಪಡಣೆ ಆಗಲಿ, ರಾಸಾಯನಿಕ ಕ್ರಿಮಿನಾಶಕಗಳಾಗಲಿ ಯಾವುದು ಬಳಸೋದಿಲ್ಲ ತಿಂಗಳ ಬೆಳೆಗೆ. ಅವಾಗ ಏನಾದರೂ ಮೊದಲನೇ ಸಲ ಒಂದು ಗೊಬ್ಬರನ ಕೊಡ್ತೀವಿ, ಯಾವುದಂದ್ರೆ DAP ಮತ್ತು ಯೂರಿಯಾ ಗೊಬ್ಬರನ ಕೊಡ್ತೀವಿ. ಅದಾದ ತಕ್ಷಣ ಅದು ಅದ ಗೊಬ್ಬರ ಇಟ್ಟ ತಕ್ಷಣನೇ ಮಳೆ ಬರಬೇಕು. ಮಳೆ ಬಂದಿಲ್ಲ ಅಂದ್ರೆ ನೀರು ಬಿಡಂತ ಒಂದು ಕೆಲಸ ಮಾಡ್ತೀವಿ. ಒಂದ್ ಎಕರೆಗೆ 3-4 ಚೀಲ ಗೊಬ್ಬರ ಕೊಡ್ತೀವಿ ಸರ್, DAP ಮತ್ತು ಯೂರಿಯಾ ಮಿಕ್ಸ್ಡ್ ಕೊಡ್ತೀವಿ. ಅದಾದ್ಮೇಲೆ ಮತ್ತೆ 15 ದಿನದಲ್ಲೇ ಬೆಳೆ ಬದಲಾವಣೆ ಆಗ್ತದ. ಅಂದ್ರೆ ಈಗ 4 ಎಲೆ 5 ಎಲೆಯಿಂದ ಇರೋದನ್ನ 12 ಎಲೆವರೆಗೂ ದೊಡ್ಡದ ಮಟ್ಟಕ್ಕೆ ಆಗ್ತದ. ಅದಾದ್ಮೇಲೆ ಏನಾದ ಮತ್ತೆ 1.5 ತಿಂಗಳು 2 ತಿಂಗಳು ಬೆಳೆ ಮತ್ತೊಂದ್ಸಲ ಏನಾಗ್ತದ ಅಂದ್ರೆ ಅವಾಗ ಅಷ್ಟೊತ್ತಿಗೆ ಸಣ್ಣ ಹುಳಗಳು ಸ್ಟಾರ್ಟ್ ಆಗಿರ್ತಾವ, ಇಲ್ಲ ದ್ವಾಮಿಗಳು ಸ್ಟಾರ್ಟ್ ಆಗಿರ್ತಾವ, ಇಲ್ಲ ಜೀಡಿ ಬರೋಂತ ಒಂದು ಇದಾಗಿರ್ತಾವ. ಅವಾಗ ಏನಂತ ನಾವು ಕೃಷಿ ಇಲಾಖೆಯಿಂದ ಇಲ್ಲ ಅಲ್ಲಿ ನಾವು ಸಂಬಂಧಪಟ್ಟಾಗಿಲ್ಲ ಅಂದ್ರೆ ಕ್ರಿಮಕೀಟಕ ಅಂಗಡಿಗಳವರಿಗೆ ಇಲ್ಲ ಮಾಹಿತಿ ಇರೋರಿಗೆ ಅದನ್ನ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಕೀಟನಾಶಕ ತಗೊಂಬಂದು ಸಿಂಪಡಣೆ ಮಾಡೋಂಥದ್ದು ಕೆಲಸ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೊಂದ್ಸಲ ಸುಮಾರು ಒಂದು 2.5 ತಿಂಗಳ ನಂತರ ಮತ್ತೊಂದ್ಸಲ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಡೋಂಥದ್ದು ವ್ಯವಸ್ಥೆ ಇರ್ತದೆ. ಅಲ್ಲಿ ಕೂಡ ಏನದ ಎಕರೆಗೆ 4-5 ಚೀಲ ಒಂದ್ಸಲ ಗೊಬ್ಬರ ಕೊಡ್ತೀವಿ. ಅದಾದ್ಮೇಲೆ ಏನಾದ ಅಂದ್ರೆ ಅಷ್ಟೊತ್ತಿಗೆ ಹೂಗಳು ಸ್ಟಾರ್ಟ್ ಆಗ್ತದ. ಆಮೇಲೆ ಏನಂದ್ರೆ ಹೂಗಳು ಬಿಡಂತ ಒಂದು ಎಣ್ಣೆನ ಸ್ಪ್ರೇಗಳನ್ನ ಮಾಡಕ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಹೂಗಳು ಬಿಡ್ತಾನೆ ಅದಕ್ಕೇನಂದ್ರೆ ಹುಳಗಳು ಸ್ಟಾರ್ಟ್ ಆಗ್ತಾವ. ಹುಳಗಳು ಅದನ್ನ ತಿನ್ನಬಾರ್ದು, ಕಾಯಿನ ಕಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಅದಕ್ಕೊಂದು ಪದ್ಧತಿನ ಅದನ್ನ ಸಿಂಪಡಣೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಈಗೇನು ಈಗ ಕಾಯಿ ಫಲ ಎರಡೂ ಗಟ್ಟಿ ಆಯ್ತು ಅನ್ನೋಷ್ಟಿಗೆ ಈ ತಾಮ್ರ ರೋಗ ಅನ್ನೋದನ್ನ ಈ ಮನುಷ್ಯನಿಗೆ ಹೆಂಗೆ ಕ್ಯಾನ್ಸರ್ ಅನ್ನೋದನ್ನ ಆ ಥರ ಅಟ್ಯಾಚ್ ಆಗಿ ಬಿಡ್ಕೊಂತು ಅಂದ್ರೆ ಬಿಡದೇ ಇಲ್ಲ. ಅದ್ರ ಜೊತೆ ಫೈಟ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ, ಬೇರೆ 2-3 ಸಲ ಸ್ಪ್ರೇ ಮಾಡ್ಬೇಕಾಗ್ತದೆ. ಅದಾದ ಮೇಲೆ ಅವಾಗ ಅದರಿಂದ ಏನಂದ್ರೆ ಈ ಒಂದು ಕೆಂಪು ಇದರಿಂದ ಹೊರಗಡೆ ಬರಬೇಕಂದ್ರೆ ಆಲ್ಮೋಸ್ಟ್ ಬಂದ್ರೆ ಬಂತು, ಇಲ್ಲಾಂದ್ರೆ ಅಲ್ಲಿಂದ ಗಿಡನೇ ಒಣಗಿ ಆ ಇರೋ ಕಾಯಿಗಳನ್ನ ಹೊಡ್ಕೊಂಡ್ಬಿಡುತ್ತದೆ ಕೆಂಪಿಗೆ. ಇಲ್ಲ ಹೌದು,
1: ಈಗ ಒಂದು ಸಲಕ್ಕ ನೀವು ಹತ್ತಿ ಬೆಳೆಗೆ ಎಷ್ಟು ಸಲ ಕೀಟನಾಶಕ ಸಿಂಪರಣೆ ಮಾಡ್ತೀರಿ?
0: ಹಾ ಸರ್, 6-7 ಸಲ ನಾವು ಸಿಂಪಡಣೆ ಮಾಡ್ಬೇಕಾಗ್ತದ. ಒಂದು 3-4 ಸಲ ಗೊಬ್ಬರಗಳನ್ನ ಹಾಕ್ಬೇಕಾಗ್ತದ.
1: ಗೊಬ್ಬರ ಅಂದ್ರೆ ಈಗ ಒಟ್ಟಾರೆಯಾಗಿ ಎಷ್ಟು ಗೊಬ್ಬರ ಬಿತ್ತನೆ ಮಾಡ್ತೀರಿ ಒಂದು 8 ಎಕರೆ ಹೊಲಕ್ಕೆ?
0: ಸರ್ ಈಗ ಒಂದ್ 8 ಎಕರೆ, 1 ಎಕರೆಗೆ ಏನಿಲ್ಲ ಅಂದ್ರೂ ಒಂದು 15 ಚೀಲ ವರೆಗೂ ಬರ್ತದೆ ಸರ್. ನನಗೆ ತಿಳಿದಂಗೆ 15 ಚೀಲ ಅಂದ್ರೆ ಒಂದು 8 ಎಕರೆಗೆ ಅಂದ್ರೆ ಇಲ್ಲ ಇಲ್ಲ 1 ಎಕರೆಗೆ ಪರಿಹಾರ, 1 ವರ್ಷಕ್ಕೆ ನಾವು ಬೆಳೆ ಇಟ್ಟಾಗ್ಲಿಂದ ಮುಗಿಯೋವರೆಗೂ ಟೋಟಲ್ ಆಗಿ 1 ಎಕರೆಗೆ 15 ಚೀಲಗಳನ್ನ ಖರ್ಚು ಮಾಡ್ತೀವಿ ಗೊಬ್ಬರ ಅಂತೇಳಿ. ಸಿಂಪಡಣೆ ಒಂದು 5 ಸಲ ಅಂತೂ ಎಣ್ಣೆ ಅಂತೂ ಕೊಡ್ತೀವಿ. ಇಲ್ಲ ಮೆಣಸಿನ್ಕಾಯಿ ಜಾಸ್ತಿ ಆಗುತ್ತೆ, ಹತ್ತಿಗೆ ಸ್ವಲ್ಪ ಕಡಿಮೆ ಆಗ್ತದ.
1: ಈಗ ನೀವು ಹೊಲದಲ್ಲಿ ಮಣ್ಣು ಪರೀಕ್ಷೆ ಎಷ್ಟು ವರ್ಷಗಳಿಗೊಮ್ಮೆ ಮಾಡಿಸ್ತೀರಿ?
0: ಸರ್ ಈ ಭಾಗದಲ್ಲಿ ಬಹಳ ಕಡಿಮೆ ನಾನ್ ಮಾಡಿಸಿದ್ದೀನಿ ಸರ್, ಯಾಕಂದ್ರೆ ಸರ್ಕಾರದ ಸವಲತ್ತುಗಳನ್ನ ನಾವು ಇಲ್ಲಿ ನಮ್ಮ ಒಂದು ಮಣ್ಣಿಗೆ ಯಾವ ಬೆಳೆ ಬೆಳೀತದ ಅನ್ನೋ ಒಂದು ಕುತೂಹಲ ನನಗೂ ಕೂಡ ಇತ್ತು. ಹಂಗಾಗಿ ನಂದು ಕಪ್ಪು ಮಣ್ಣು, ಈ ಭಾಗದಲ್ಲಿ ಆಲ್ಮೋಸ್ಟ್ 90% ಕಪ್ಪು ಮಣ್ಣಿಂದಾನೆ ಕೂಡಿದಂತದ್ದು ಭೂಮಿ ನಮ್ದು. ಹಂಗಾಗಿ ನಾನು ಕಳಿಸಿದಾಗ ಸರ್ಕಾರದವರಾಗ್ಲಿ ಅದನ್ನ ಅದ್ ಪರೀಕ್ಷೆ ಮಾಡಿದಾಗ ಇಲ್ಲಿ ಬೆಳೆ ಅತಿ ಹೆಚ್ಚಾಗಿ ನೀವು ಮೆಣಸಿನ್ಕಾಯಿ ಮತ್ತೆ ಹತ್ತಿ ಶೇಂಗಾ ಇದನ್ನೆಲ್ಲ ತೊಗರಿ ಇಂಥ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟರು ಸರ್ ನನಗೆ.
1: ಈಗ ನಿಮ್ಗೆ ರೈತ ಸಂಪರ್ಕ ಕೇಂದ್ರದಿಂದ ಯಾವ್ದಾದ್ರು ಬೀಜಗಳನ್ನ ಅಥವಾ ಯಾವ್ದಾದ್ರು ಸೌಲಭ್ಯಗಳು ಪಡ್ಕೊಂತೀರ?
0: ಸರ ರೈತ ಸಂಪರ್ಕ ಕೇಂದ್ರದಿಂದ ಮೊದಲು ತೊಗರಿ ಬೀಜ ಮತ್ತೆ ಹೆಸರು ಬೀಜ ಅಂತ ಏನು ಕೊಡ್ತಿದ್ರು ಸರ, ಈಗೆಲ್ಲ ಏನಾಗಿದೆ ಅದು ಕೂಡ ಕೃಷಿ ಇಲಾಖೆಯವರು ಏನು ಸರ್ಕಾರ ಕಡೆಯಿಂದ ಜವಾಬ್ದಾರಿ ಏನು ಕಡಿಮೆ ಆಗ್ಯದ ಅನಿಸ್ತದ, ಅದನ್ನೆಲ್ಲ ಇದ್ದವ್ರಿಗೆಲ್ಲ ಮಾರ್ಕೆಕತ್ತಿರ ಅನ್ನೋ ಮಾಹಿತಿ ಐತೆ. ನಮಗಂತೂ ಯಾರು ಓದಕ್ಕೆ ಕೊಟ್ಟಿಲ್ಲ ಸರ್, ಇಲ್ಲ ಖಾಲಿ ಆಗ್ಯಾವ ಅಂತ ಹೇಳೋಂಥದ್ದೇ ಜಾಸ್ತಿ ಸರ. ಹಂಗಾಗಿ ನಾವೇ ಖಾಸಗಿ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡಿ ನಾವೇ ಬಿತ್ತನೆ ಬೀಜಗಳನ್ನ ತೊಗೊಂಬಂದು ನಾಟಿ ಮಾಡ್ತಿದ್ದೀವಿ.
1: ಈಗ ಒಟ್ಟಾರೆಯಾಗಿ ಈ ಬ್ಯಾಂಕ್ಲಿಂದ ಬೆಳೆ ಸಾಲ ಏನಾದರೂ ಸಿಗ್ತದ್ರೆ ನಿಮ್ಗೆ ಸೊಸೈಟಿ ಬ್ಯಾಂಕ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ?
0: ಸರ್ ಖಂಡಿತ, ಈ ಭಾಗದಲ್ಲಿ ಆಲ್ಮೋಸ್ಟ್ ಒಂದು 40% ಜನಕ್ಕೆ ಸಬ್ಸಿಡಿ ಕೃಷಿ ಇಲಾಖೆ ಇಲ್ಲ ಸಹಕಾರಿ ಬ್ಯಾಂಕ್ಗಳಿಂದ ಲೋನ್ ಪಡ್ಕೊಂಡಿವಿ ಸರ್. ಯಾಕಂದ್ರೆ ಸಬ್ಸಿಡಿ ಇರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಏನಾದ್ರೂ ಸದಸ್ಯತ್ವ ಇರ್ತದ ಅಧ್ಯಕ್ಷರಿರ್ತಾರ ಅವ್ರ ಒಂದು ಸಹಕಾರದಿಂದ ಸಬ್ಸಿಡಿಯಲ್ಲಿ ಲೋನ್ಗಳನ್ನ ಪಡ್ಕೊಂಡಿವಿ ಸರ್. ಪಡ್ಕೊಂಡಿದ್ದೀವಿ ಇನ್ನು ಕೆಲವೊಬ್ರಿಗೆ ಪಡ್ಕೋಬೋದು, ಅವ್ರ ಅತ್ತಂತ ಸವಲತ್ತು ಇದೆ, ಇನ್ನು ಕೆಲವೊಬ್ರಿಗೆ ಮಾಹಿತಿ ಇಲ್ಲ ಪಡ್ಕೊಂತಾರೆ ಸರ್ ಅದನ್ನು ತಿಳಿಸಿದ್ರೆ.
1: ಈಗ ಮನೆಯಲ್ಲಿ ಎಲ್ಲ ಒಕ್ಕಲ್ತನ ಎಲ್ಲ ನೀವೇ ಮಾಡ್ತೀರಿ, ಇನ್ನು ಆಳುಗಳು ಹೆಚ್ಚಿ ಮಾಡಿಸ್ತೀರಿ ಹೇಗೆ?
0: ಸರ್ ಸಣ್ಣ ಪುಟ್ಟ ಈಗ ಸಿಂಪಡಣೆ ಹತ್ತಿ ಸಿಂಪಡಣೆ ಗೊಬ್ಬರ ಬಿತ್ತಂತ ಕೆಲಸಗಳೆಲ್ಲ ನಾವು ನಮ್ಮ ಕುಟುಂಬದವರೇ ಮಾಡ್ಕೊತೀವಿ. ಈಗೇನು ಸೀಸನ್ ಕವಳೆ ಮಿಷಿನ್, ಯಾಕಂದ್ರೆ ಇದು ಕಸ ತೆಗೆಯಂತದಾಗ್ಲಿ ಹತ್ತಿ ಬಿಡಿಸಂತದಾಗ್ಲಿ ಅಂತ ಸಂದರ್ಭದಲ್ಲಿ ಹಾಳುಗಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂತೀವಿ ಸರ್.
1: ನೀವೇ ಮಾಡ್ಕೊಳಕ ಅನುಕೂಲ ಆದ್ರಿ ಅಂದ್ರೆ ಎಷ್ಟು ಜನ ಇದೀರಿ ಮನೆಯಲ್ಲಿ?
0: ಸರ್ ನಾವು ಸುಮಾರು 6 ಜನ ಮನೇಲಿ ಇದೀವಿ ಸರ್, ನಾನು ನಮ್ಮ ತಮ್ಮ ನಮ್ಮನೆಯವರು ನಾನು ತಂದೆ ತಾಯಿ ನಾವು 6 ಜನ ಇದೀವಿ ಸರ್. ಹಂಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ಕೊತ ಇದೀವಿ. ಅದ ನಮ್ಮನ್ನ ಮೀರಿ ಇನ್ನೂ ಬೇಕಂದಾಗ ಇಲ್ಲ ಬೇಗ ಕೆಲಸ ಮುಗಿಲ್ಲ ಅನ್ನೋ ಉದ್ದೇಶಕ್ಕೆ ಆಳುಗಳನ್ನ ಲೇಬರ್ಗಳನ್ನ ಬೆಳೆಸ್ಕೊಂತೀವಿ ಸರ್.
1: ಈಗ ಹಂಗೆ ಮನೇಲಿ ಏನಾದರೂ ಇದು ಎತ್ತುಗಳ ವ್ಯವಸ್ಥೆ ಏನೋ ಟ್ರ್ಯಾಕ್ಟರ್ಗಳು ಏನೋ ಅನುಕೂಲ ಅದ ರೀ?
0: ಸರ್ ಇಷ್ಟು ವರ್ಷಗಳು ಎತ್ತುಗಳು ಮತ್ತೆ ಅದನ್ನ ಬಳಸುತ್ತಿದ್ವಿ, ಸುಮಾರು ಈಗ 1-2 ವರ್ಷದಿಂದ ನಾವು ಈಗ ಯಂತ್ರೋಪಕರಣ ಬಳಸ್ಕೊಂಡು ಟ್ರ್ಯಾಕ್ಟರ್ಗಳನ್ನ ಬಳಸಕತ್ತೀವಿ. ಟ್ರ್ಯಾಕ್ಟರ್ಗಳನ್ನ ಬಳಸೊಂದು ಈಗ ಏನಾದರೂ ಕೃಷಿ ಇಲಾಖೆಯಲ್ಲಿ ನಾವು ತೊಡ್ಕೊಂಡಿವಿ ಸರ್.
1: ಒಟ್ಟಾರೆಯಾಗಿ ನಿಮಗೆ ಏನು ಅನುಕೂಲ ಆಗ್ಬೇಕ್ರಿ ಇನ್ನ ನಿಮ್ಮ ಹೊಲಕ್ಕೆ ಇನ್ನ ಏನಾದರೂ?
0: ಇಲ್ಲ ಸರ್, ಈಗ ನಮ್ದು ಕೊನೆ ಭಾಗ ನೀರಾಸನಗನದ, ನಮಗೇನದ ಸರ್ಕಾರದಿಂದ ಆಗ್ಲಿ ಇಲ್ಲ ಈಗ ಕೆನಾಲ್ ಇಲಾಖೆಯವರಿಂದ ಆಗ್ಲಿ ನಮಗೆ ಕೃಷ್ಣ ಬಲಗಂದ್ರೆ ಕಾವಲೆ ಕಡೆಯಿಂದ ಆಗ್ಲಿ ನಮಗೆ ಕಂತವಾರು ಮಾಡಿ ನೀರು ಏನಾದರೂ ಕರೆಕ್ಟ್ ಪೂರೈಕೆ ಮಾಡಿದ್ರೆ ನಾವು ಕೂಡ ವರ್ಷದಲ್ಲಿ 2 ಬೆಳೆ ಅಂತ ತೆಗೆಯಂಥದ್ದು ಸಾಧ್ಯ ಅಂತ ನಂದು. ಯಾಕಂದ್ರೆ ವರ್ಷಕ್ಕೆ 1 ಬೆಳೆ ನಮ್ಗೆ ಕೂಡ ಜೀವನ ಕಷ್ಟ ಆಗ್ತದ, ಬೇರೆ ಥರದ ನಮಗೂ ಉದ್ಯೋಗ ಇಲ್ಲ. ಇನ್ನೊಂದೇನಂದ್ರೆ ಉದ್ಯೋಗದಲ್ಲಿ ತೊಡಬೇಕಂದ್ರೆ ಈಗೇನಂದ್ರೆ ನಮ್ಗೆ ಕೊನೆ ಭಾಗಕ್ಕೆ ಅಂತ್ಯಗಳು ಮಾಡಿ ನೀರೇನಾದರೂ ಕಂಟಿನ್ಯೂ ಆಗಿ ನಮ್ಗೆ ಬಿಟ್ಟರೆ ನಾವು ಕೂಡ ವರ್ಷದಲ್ಲಿ 2 ಬೆಳೆಗಳನ್ನ ಅಂತಗಂಥ ಪ್ರಯತ್ನ ಮಾಡಬೇಕು ಅಂತ.
1: ಹೆಂಗೆ ನಿಮ್ಗೆ ಒಕ್ಕಲ್ತನ ಮಾಡೋದಕ್ಕೆ ಖುಷಿ ಅನಿಸ್ತದ, ಇದರಿಂದ ತೃಪ್ತಿ ಅನಿಸ್ತದ ನಿಮ್ಗೆ?
0: ಖಂಡಿತವಾಗ್ಲೂ ಖುಷಿ ಸರ್, ಎಲ್ಲೋ ಸಹ ಬೇರೆ ಊರಿಗೆ ಹೋಗಿ ಇನ್ನೊಬ್ರ ತಳ ಕೆಲಸ ಮಾಡೋಂಥದ್ದು ನಮಗೂ ಕೂಡ ಇಷ್ಟ ಇಲ್ಲ. ನಮ್ಮ ಸ್ವಂತ ಜಮೀನು, ನಾವು ಬೆಳಗ್ಗೆ ಹೋಗಿ 6 ಗಂಟೆಗೆ ಹೋಗಿ 8 ಗಂಟೆವರೆಗೆ ದುಡಿಲಿ ಇಲ್ಲ 10 ಗಂಟೆವರೆಗೆ ದುಡಿಲಿ ಇಲ್ಲ ಸಾಯಂಕಾಲ ದುಡಿಲಿ ನಮ್ಮ ಹೊಲದಲ್ಲಿ ನಾವು ದುಡ್ದಂಥ ಒಂದು ನೆಮ್ಮದಿ ಇರ್ತದ. ಸಾಯಂಕಾಲ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂತೀವಿ ಸರ್. ಬೇರೆ ಕಡೆ ನಾನು ನನ್ನ ಅನುಭವದಲ್ಲಿ ಬೇರೆ ಕಡೆ 2 ವರ್ಷ ಕೆಲಸ ಮಾಡಿದ್ದೀನಿ, ಕೆಲಸಕ್ಕೆ ಹೋಗಬೇಕು ಮನೆಗೆ ಬಂದು ಒಳ್ಳೆ ನಿದ್ದೆನೂ ಬರೋದಿಲ್ಲ, ತಿಂಗಳಿಗೋಸ್ಕರ ಪೇಮೆಂಟ್ಗೋಸ್ಕರ ಕಾಯಬೇಕು. ಏ ಇದಕ್ಕಿಂತ ಒಳ್ಳೆ ಜೀವನ ಅಂದರೆ ಹಳ್ಳಿ ಜೀವನ, ನಮಗೆ ಭಾಳನೇ ಖುಷಿ ಇದೆ, ಭಾಳನೇ ನೆಮ್ಮದಿ ಇದೆ, ಆರೋಗ್ಯನೂ ಭಾಳ ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ವಾತಾವರಣ ಕೂಡ ಒಳ್ಳೆ ಗಾಳಿ ಕೂಡ ಸಿಗ್ತದೆ ಸರ್ ಇಲ್ಲಿ.
1: ಈಗ ಒಟ್ಟಾರೆಯಾಗಿ ನೀವು ಬೆಳೆದ ಬೆಳೆಗೆ ಬೆಂಬಲ ಸಿಗ್ತಾ ಇದೆಯಾ, ನೀವು ಎಲ್ಲಿ ಮಾರಾಟ ಮಾಡ್ತೀರಿ
0: ಸರ್? ಇದೆ ಈ ಸಮಸ್ಯೆ ಆಗಿದ್ದ ರೈತರಿಗೆ ಇಲ್ಲೇ ಸರ್, ಬೆಳೆ ಬೆಳೆತಿರೋದು ಖರೆ, ನಾವು ಎಫೆಕ್ಟ್ ಆಗ್ತಿರೋದು ಖರೆ. ಸರ್ಕಾರದವರು ಒಂದು ನಿರ್ದಿಷ್ಟ ಬೆಲೆ ಅಂತ ಏನಾದರೂ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದ. ಈಗ ಯಾಕಂದ್ರೆ ನಾವು ಇಷ್ಟು ವರ್ಷ, ಯಾಕಂದ್ರೆ ನಾವು ಈಗ ಬೇರೆ ಕಡೆ ಕೆಲಸ ಮಾಡೋರು ಬಿಟ್ಟು ಕೃಷಿನ ನಂಬ್ಕೊಂಡು ಹಳ್ಳಿಯಲ್ಲಿ ಇದೀವಿ ತಂದೆ ತಾಯಿ ಜೊತೆ, ಅಂದರೆ ನಮ್ಮ ದುಡ್ದದಕ್ಕೊಂದು ಬೆಲೆ ಇರಬೇಕಲ್ಲ. ಅದು ಬೆಂಬಲ ಬೆಲೆ ಅಂತ ಒಂದು ನಿರ್ದಿಷ್ಟ ಅಂದ್ರೆ ನಿಮ್ಗೆ ತಿಳಿದಂಗೆ ಈಗ ನೋಡ್ರಿ, ಈಗ ಕ್ವಿಂಟಲ್ಗೆ 8,100 ರೂಪಾಯಿ ನಿಗದಿಪಡಿಸಿರಿ, ಬಟ್ ಅದು ನಮ್ಗೆ ಸಾಕಾಗ್ತಿಲ್ಲ. ಯಾಕಂದ್ರೆ ಖರ್ಚು ನೋಡ್ರಿ, 4 ಸಲ ಗೊಬ್ಬರ ಬಿತ್ತಬೇಕು, 7-8 ಸಲ ಎಣ್ಣೆ ಹೊಡಿಬೇಕು, ಇಲ್ಲಿ ಕಳೆವು ಕುಂಟಿ ನೇಗ್ಲಿ ಇನ್ನು ಹತ್ತಿ ಬಿಡಿಸೋಂಥದ್ದು, ಈಗ 15 ರೂಪಾಯಿ ಕೆಜಿ ಹತ್ತಿ ಬಿಡಿಸೋಂಥ ಲೇಬರ್ಗಳು ಇಲ್ಲಿ ಕರ್ನಾಟಕದವ್ರು. ಈಗ ಯಾಕಂದ್ರೆ ನಮ್ಮ ನೋಡ್ರಿ ಎಂಥ ಅದೃಷ್ಟ ಅಂದರೆ, ಕರ್ನಾಟಕದವ್ರು ಆಂಧ್ರನವ್ರು ತಂದು ದುಡಿಸೋಂಥ ಇದೀವಿ. ಪರಿಸ್ಥಿತಿ ಹೆಂಗದ, ನಾವು ದುಡಿಯೋಕೆ ರೆಡಿ ಇದೀವಿ ಸರ, ನಮ್ಮಲ್ಲಿ ಬೆಳೆಗಳದಾವ, ಕೃಷಿನೇ ಐತೆ, ಎಲ್ಲ ಥರ ಸವಲತ್ತುಗಳದಾವ, ಬೇರೆ ತಂದು ಲೇಬರ್ಸ್ನ ತಂದು ಇಲ್ಲಿ ದುಡಿಸೋಕತ್ತೀವಿ. ನಮ್ಮ ದುಡಿದಿರೋಂಥ ಬೆಳೆ ಬೆಳೆಯಲಿಲ್ಲ ಅಂದಾಗ ರೈತರಿಗೆ ನಿಜವಾಗ್ಲೂ ಸ್ವಲ್ಪ ಸರ್ಕಾರದಲ್ಲಾಗಲಿ ಕೃಷಿ ಇಲಾಖೆ ಮೇಲಾಗಲಿ ಸ್ವಲ್ಪನೇ ಬೇಜಾರು ಅನಿಸ್ತದ. ಯಾಕಂದ್ರೆ ನಮಗೇನದ, ಸುಮಾರು ಈ ಹತ್ತಿ ಬೆಲೆಗೆ 8,100 ಅನ್ನೋದಕ್ಕಿಂತ ಸುಮಾರು ಒಂದು 15,000-16,000 ಒಂದು ಏನಾದರೂ ನಿಗದಿಪಡಿಸಿದರೆ, ನಾವು ಬೆಳೆದದಕ್ಕೆ ನಾವು ಎಫೆಕ್ಟ್ ಹಾಕಿರೋದಕ್ಕೆ. ಯಾಕಂದ್ರೆ ಇನ್ನು ನನಗಂತ ಯಾಕೋ ಎಷ್ಟೋ ಜನ ವಿದ್ಯಾವಂತರು ತಿಳಿದವರು ವಲಸೆ ಹೋದವರು ತಮ್ಮ ಜಮೀನುಗಳಿಗೆ ಬಂದು ಮತ್ತೆ ಬಂದು ಕೃಷಿನ ಮಾಡಿ ಹಳ್ಳಿಗಳ ಇಂಪ್ರೂವ್ಮೆಂಟ್ ಮಾಡ್ತಾರ ಅನ್ನೋದ್ರಲ್ಲಿ ಯಶಸ್ಸು ಆಗ್ತಾರ. ನೀವು ನಿರ್ದಿಷ್ಟ ಬೆಲೆ ಘೋಷಣೆ ಮಾಡಿಲ್ಲ ಇಲ್ಲ ಆಗಿಲ್ಲ ಅನ್ನೋದ್ರಿಂದ ಮತ್ತೆ ಕೂಡ ಈಗ ನೋಡ್ರಿ, ಮಳೆ ಇಲ್ಲ ಬೆಳೆ ಇಲ್ಲ ಅಂದಾಗ ಈ ಸಲ ಗುಳೆ ಹೋಗಂತ ಪರಿಸ್ಥಿತಿ ಬಂದದ. ಮತ್ತೆ ಇದೇ ರೀತಿ ಆಗ್ತದ, ನೀವು ನಿರ್ದಿಷ್ಟ ಒಂದು ಬೆಳೆ 8,000 ಅದನ್ನ ಸೂಕ್ತ ಬೆಲೆ ಅಲ್ಲ ರೈತರಿಗೆ, ಇನ್ನು ಹೆಚ್ಚುವರಿ ಮಾಡಬೇಕಾಗಿತ್ತು, ಮಾಡಿಲ್ಲ ಸರ್ಕಾರ.
1: ಈಗ ಮಾರಾಟ ಎಲ್ಲಿ ಮಾಡ್ತಾರ್ರಿ ಬೆಳೆಗಳದ್ದು
0: ಸರ್? ಮೊದಲೆಲ್ಲ ನಾವು ಕೃಷಿ ಮಾರುಕಟ್ಟೆ ದೇವದುರ್ಗ ಇಲ್ಲ ರಾಯಚೂರೇ ಇತ್ತು ಸರ. ಈಗೆಲ್ಲ ಹತ್ತಿ ಬೆಳೆ ಮತ್ತೆ ಇರೋದ್ರಿಂದ ಈ ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ಈಗ ಆಂದ ಜಾಗಕ್ಕೆ ಬಂದು ಜಾಗದ ಮೆಣಸಿನ್ಕಾಯಿ ಬೆಳೆ ತಗೊಂಡು ಹೋಗ್ತಾರೆ. ಅಂದರೆ ಗುತ್ತಿಗೆಗಾರ ಟೈಪ್ ಬರ್ ತಗೊಂಡು ಹೋಗ್ತಾರೆ, ತಗೊಂಡು ಹೋದವನು ಆ ಕಡೆ ಸರಿ ಹೋಗ್ತಾನೆ, ಇಲ್ಲಿ ಏನಾದ್ರೂ ಐಸಿ ರೂಮ್ಗಳಿಲ್ಲ ಮೆಣಸಿನ್ಕಾಯಿ ಇಡೋಕೆ ಅನ್ನೋರಷ್ಟು ಅದು. ಬಟ್ ಹತ್ತಿ ಬೆಳೆಗೆ ಏನಾದ ಹತ್ತಿರದ ಸಿಸಿ ಪಾಯಿಂಟ್ಸ್ಗಳದಾವ, ಹತ್ತಿ ಮಿಲ್ಗಳದಾವ, ಕಾಟನ್ ಮಿಲ್ಗಳಿಗೆ ಡೈರೆಕ್ಟಾಗಿ ಆಧಾರ್ ಕಾರ್ಡು ಪಾಣಿ ಕೊಟ್ಟರೆ ನೋಂದಣಿ ಮಾಡ್ಕೊತಾರೆ, ಡೇಟ್ ಫಿಕ್ಸ್ ಮಾಡಕತ್ತಾರ, ಆ ಡೇಟ್ ತೊಗೊಂಡು ಹೋದ್ರೆ ಸಿಸಿ ಪ್ರಕಾರ ಹತ್ತಿ ತೊಗೋಕತ್ತಾರ ಸರ್, ತಗೋಕತ್ತಾರ.
1: ನೀವು ಅದರಲ್ಲಿ ಏನಾದರೂ ಕೊಟ್ಟಿರಿ ಗೌರ್ಮೆಂಟ್ ಇದರಲ್ಲಿ?
0: ಖಂಡಿತ ಸರ್, ನಾನು ಕೂಡ ಇದೇ ಸಲ ಫಸ್ಟ್ ಟೈಮ್ ಅಂತಲ್ಲ, ಇದಕ್ಕಿಂತ ಮುಂಚೆ ಸಿಸಿ ಕೊಡ್ತಿದ್ವಿ ನಾವು, ಡೈರೆಕ್ಟಾಗಿ ಯಾವುದೇ ಕೊಡಲ್ಲ, ಯಾವಾಗ ಕೊಟ್ಟರು ಮೊದಲಿಂದನೂ ಸಿಸಿಗೆ ಕೊಟ್ಟಿವಿ. ಈಗ ಕೂಡ ಇಲ್ಲೇ ನಮ್ಮ ಹತ್ತಿರ ನಮ್ಮ ಊರಲ್ಲೇ, ನಮ್ಮ ಊರಿನಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಒಂದು ವೀರಶೈವ ಕಾಟನ್ ಮಿಲ್ ಇದೆ ಮಾತ್ಪಳ್ಳಿ ಗ್ರಾಮದಲ್ಲೇ. ಆ ಕಾಟನ್ ಮಿಲ್ಗೆ ನಾನು ಈ ಸಲ ಏನೋದು 100 ಕ್ವಿಂಟಲ್ ಹತ್ತಿನ ಕೊಟ್ಟಿನಿ ಸರ್.
1: ಅಂದ್ರೆ ಇಲ್ಲಿ ನೀವು ಈ 8 ಎಕರೆ ಜಮೀನಿನಲ್ಲಿ ಇನ್ನು ಬೇರೆ ಏನಾದರೂ ಮಾಡ್ಬೋದಲ್ಲ, ತೋಟಗಾರಿಕೆ ಬೆಳೆಗಳು ಆ ಥರ ಮಾಡಿಕೊಂಡು ಮಾಡೋಕ್ಕಾಗ್ತದ?
0: ಖಂಡಿತ ಸರ್, ನನಗೂ ಕೂಡ ಇದೇನಂದ್ರೆ ನ್ಯೂಸ್ ಚಾನೆಲ್ಗಳಲ್ಲಾಗ್ಲಿ ಇಲ್ಲ ರೇಡಿಯೋಗಳಲ್ಲಾಗ್ಲಿ ಹೊರಗಡೆ ಹೋದಾಗ ಅಂತಿರ್ತಾರೆ ಸರ್, ಯಾಕಂದ್ರೆ ಒಂದೇ ಬೆಳೆನ ನಂಬ್ಕೊಂಡು ಬೆಳೆನ ಅಂದ್ರೆ ವ್ಯವಸಾಯ ಮಾಡಬಾರ್ದು ಅಂತ. ಇನ್ನು ಹೆಚ್ಚುವರಿ ಬೆಳೆ ಮಾಡ್ಬೇಕಂದ್ರೆ ಈಗ ನೀವು ಹೇಳಿದಂಗೆ ಏನಾದಂದ್ರೆ ತೆಂಗಿನ ಮರಗಳಾಗಿರ್ಬೋದು, ಇಲ್ಲ ನೀರ್ಗೆಲೆ ಮರಗಳಾಗಿರ್ಬೋದು, ಇಲ್ಲ ಸಾಗುವಾನಿ ಮರಗಳಾಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಇಲ್ಲ ಬೇರೆ ಥರದ ಹಣ್ಣು ಹಂಪಲ ಗಿಡಗಳಾಗಿರ್ಬೋದು, ಮಾವಿನ ಗಿಡಗಳಾಗಲಿ, ಈ ಥರ ತೋಟಗಳಿಗೆ ಮಾಡಬೇಕಂದ್ರೆ ಇಲ್ಲೇನಾದ್ರೆ ಕರೆಂಟ್ ವ್ಯವಸ್ಥೆ ಇಲ್ಲ, ಆಮೇಲೆ ಬೋರ್ವೆಲ್ಗಳಿಗೆ ಪೈಂಟ್ ಸಿಗೋದಿಲ್ಲ, ಹಂಗಾಗಿ ರೈತರು ಒಂದು ವರ್ಷಕ್ಕೆ ಒಂದೇ ಬೆಳೆ ಅಂತ ತೆಗಂತ ಆಗದ. ಇಲ್ಲೇನಾದ್ರೆ ಮಳೆ ಆಶ್ರಿತ ಭೂಮಿನೇ, ಮಳೆ ಆಶ್ರಿತ ಮೇಲೆ ರೈತರು ಬಗ್ತದ. ಇಲ್ಲೇನಾದ್ರೂ ಸರ್ಕಾರದವ್ರು ಮನಸ್ಸು ಮಾಡಿದರೆ ಪೈಪ್ ಲೈನ್ ಮಾಡೋದ್ರ ಮುಖಾಂತರ ಆಗಲಿ, ಇಲ್ಲ ಅವ್ರಿಗೆ ಕರೆಂಟ್ ಕೊಡೋಂಥ ಮುಖಾಂತರ ಆಗಲಿ, ಏನಾದರೂ ಕರೆಂಟು ಮತ್ತು ಪೈಪ್ ಲೈನು ಬೋರ್ವೆಲ್ ಏನಾದರೂ ಗಂಗಾ ಕಲ್ಯಾಣ ಅಂತ ಯೋಜನೆಗಳಲ್ಲಿ ಏನಾದರೂ ಕೊಟ್ಟರೆ ಅವರು ಕೂಡ ಇನ್ನು ಹೆಚ್ಚುವರಿ ಬೆಳೆಗಳನ್ನಾಗಲಿ, ಇಲ್ಲ ಸೈಡಿಗೆ ಬರೋಂಥ ಬೆಳೆಗಳಾಗಲಿ, ಅವೆಲ್ಲ 6-3 ತಿಂಗಳಿಗೆ ಬೆಳೆಗಳನ್ನಾದರೆ ಬೆಳೆಯಂಥ ಅವಕಾಶಗಳದಾವೆ. ಮಳೆಗೆ ಎಲ್ಲರೂ ಅವಲಂಬನೆ ಆಗಿರೋದ್ರಿಂದ ಹಂಗಾಗಿ ವರ್ಷಕ್ಕೊಂದೇ ಬೆಳೆ ತೆಗೆಯಕತ್ತಾರೆ.

0: ಸರ್. ಇಲ್ಲಿ ಪಂಚಾಯತ್ಗಳು ಕೂಡ ಗ್ರಾಮ ಸಭೆಗಳು ಮಾಡಿ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ ಸರ್.
1: ಈ ನಿಮಗೆ ಯಾವುದೇ ಸಮಸ್ಯೆಗಳಿರಲಿ ಗ್ರಾಮದಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಬೇಡಿಕೆ ಇಟ್ಟಿರಿ ಈ ಗ್ರಾಮ ಸಭೆಗಳಲ್ಲಿ?
0: ಇಲ್ಲ ಸರ್, ಗ್ರಾಮ ಸಭೆಗಳನ್ನ ಮಾಡ್ತಾರೆ ಸರ್. ಆದರೆ ಗ್ರಾಮ ಸಭೆಯಲ್ಲಿ ನಾವು ಬೆಳೆಗೆ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಗಳ ಯಾವುದೇ ಬೇಡಿಕೆ ಇಟ್ಟಿಲ್ಲ ನಾವು ಕೂಡ. ಯಾಕಂದ್ರೆ ಗ್ರಾಮ ಸಭೆಯಲ್ಲಿ ಕೃಷಿಗೆ ಮತ್ತೆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸವಲತ್ತುಗಳು ಕೊಡ್ತೀವಿ ಅಂತ ಏನಾದರೂ ಮಾಹಿತಿ ಕೊಟ್ಟಿದ್ರೆ ನಾವು ಕೂಡ ಡಿಮ್ಯಾಂಡ್ ಇಡ್ತಿದ್ವಿ. ಬಟ್ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ತಿಳಿದಂಗೆ ದೀಪ ಮತ್ತೆ ರಸ್ತೆ ನೀರು ಅಂತ ಅಷ್ಟೇ ಅನ್ಕೊಂಡಿವಿ. ಕೃಷಿ ಕೂಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ನಮಗೂ ಗೊತ್ತಿಲ್ಲ ಸರ್.
1: ಈ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ?
0: ಈ ಒಟ್ಟು ಗೂಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 14 ಜನ ಸದಸ್ಯರಿದ್ದಾರೆ ಸರ್. ನಮ್ಮ ಗ್ರಾಮದಿಂದ 2 ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಸರ್. ಲಾಸ್ಟ್ ಇದೇ ಅಂದರೆ 2025 ಇಸ್ವಿಯಲ್ಲಿ ಹೋದ ವರ್ಷ ಫೀಲ್ಡ್ನಲ್ಲಿ 2 ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಅದೃಷ್ಟ ಏನಂದರೆ ಲಾಸ್ಟ್ ಟೈಮ್ ನಮ್ಮ ಗ್ರಾಮದವರೇ ಅಧ್ಯಕ್ಷರು ಕೂಡ ಆಗಿದ್ದರು. ಇದಕ್ಕಿಂತ 2 ವರ್ಷದಿಂದ ಕೂಡ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷ ಸ್ಥಾನ ಇತ್ತು. ಈಗ ಮತ್ತೆ ಫೆಬ್ರವರಿ ಆದ ನಂತರ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆರಂಭ ಆಗ್ತದೆ ಅಂತ ಮಾಹಿತಿ ಇದೆ. ಮುಂಬರೋ ದಿನಗಳಲ್ಲಿ ಮತ್ತೆ ಇನ್ನೂ ಒಳ್ಳೆ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಅಧಿಕಾರ ಸಿಗಲಿ ಅನ್ನೋದು ನನ್ನ ಆಸೆ.

0: ಇದುವರೆಗೆ ದೇವದುರ್ಗ ತಾಲೂಕಿನ ಮಾತ್ಪಳ್ಳಿ ಗ್ರಾಮದ ಗೋಕುಲ್ ಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳ್ಬಂದ್ರೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಗ್ರಾಮೀಣ ಕೃಷಿ ಹವಾಮಾನ ಘಟಕ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು. ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅಂದರೆ 26 August ರಿಂದ 30 August 2026 ಮುಂದಿನ 5 ದಿನಗಳ ಮುನ್ಸೂಚನೆ ಪ್ರಕಾರ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಅತಿ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ.

ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ

ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ ರಾತ್ರಿ 9:30 ಕೀರ್ತನೆ ಕೇಳುವಿರಿ. ಭೂ ಕೈಲಾಸ ಕಾರ್ಯಕ್ರಮದ ಪ್ರಸ್ತುತಿ ಗಂಗಾವತಿಯ ಶ್ರೀ ಪಂಚಾಕ್ಷರಿ ಸ್ವಾಮಿ ಹಿರೇಮಠ.

ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:30 ಚಿಂತನ ಕೇಳುವಿರಿ ಕೆ ರಘುನಾಥ್ ರಾಯ್ ಅವರಿಂದ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20, ಜನಪದ ಸಂಗೀತ ಕಾರ್ಯಕ್ರಮ.

0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊರಡ್ಕೇರಾ ಗ್ರಾಮದ ಚನ್ನಬಸಣ್ಣಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಆಲಿಸೋಣ.

ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿ ಪಡೆಯಿರೋ ದೇವೆ ನಾರದ ಜನನೆ ಆರು ಶಾಸ್ತ್ರ ಕಾತಾಯನ ಶಾರದ ದೇವೆ ನಾರದ ಜನನೆ ಆರು ಶಾಸ್ತ್ರ ಕಾತಾಯನ ಆರು ಶಾಸ್ತ್ರ ಕಾತಾಯ ನೆನದು.

ಸಬದಗ ಬಂದನ ಗಣನಾಥ ಕರಕಿ ಪಾತರಿ ಕಮಲದ ಹೂವ

ಮಂದಿರ ಜಾಡ್ಯ ಚಿತ್ತಿರ ಮೇಜ್ಯ ಸುತ ತಿಳ್ಗಾನಿ ನಮ ಗುರುವ ಒತ್ತಿರ ಜಾಡ್ಯ ಪತಿ ತಿರ ಮೇಜ್ಯ ಸುತ ತಿಳ್ಗಾನಿ ನಮ

ಇದುವರೆಗೆ ಕೊರಡ್ಕೆರೆ ಗ್ರಾಮದ ಚನ್ನಬಸವನಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿಬಂದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬೆಂಗಳೂರು ಸಮಯ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ

0: ಕರೆಯುತ್ತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟುಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ದ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗ

0: ಸಹಕಾರದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ತೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 7:45. ಬನ್ನಿ ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಕಾರ್ಯಕ್ರಮದ ಆರಂಭದಲ್ಲೇ ಕೇಳೋಣ ಕಾಲೇಜ್ ಕಾಲೇಜ್ ಚಿತ್ರದ ಗೀತೆಯನ್ನು. ರಾಜೇಶ್ ಕೃಷ್ಣನ್ ಮತ್ತು ಅರ್ಚನಾ ಉಡುಪ ಇವರುಗಳ ಗಾಯನದಲ್ಲಿ, ಗಾಂಧಿದಾಸ್ ಇವರ ಸಂಗೀತ ಸಂಯೋಜನೆಯಲ್ಲಿ, MN ವ್ಯಾಸರಾವ್ ಇವರ ಸಾಹಿತ್ಯವಿದೆ.

0: business grow ಮಾಡೋಕೆ ರೆಡಿನಾ? ನಿಮ್ಮ business ನ greater heights ಗೆ ತಗೊಂಡು ಹೋಗಿ.
1: Up to 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ business ಗಾಗಿ up to 5 crore rupees loan.
1: Confidence ಇಂದ grow ಆಗಿ ನಿಮ್ಮ goals reach ಮಾಡಿ. ಮಣಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. Make life easy.
0: Toll free 1800 420 2233.

ಬಿಡ್ಡ ಚಿತ್ರದ ಗೀತೆಯನ್ನು ಹೇಮಂತ್ ಹಾಗೂ ಪ್ರಿಯದರ್ಶಿನಿ ಇವರುಗಳ ಗಾಯನದಲ್ಲಿ ಕೇಳಿಬಂದರೆ, ವೆಂಕಟನಾರಾಯಣ ಇವರ ಸಂಗೀತ ಸಂಯೋಜನೆಯಲ್ಲಿ ತಂಗಾಳಿ ನಾಗರಾಜ್ ಇವರ ಸಾಹಿತ್ಯವಿತ್ತು.

ಅವಳೇ ನನ್ನ ಗೆಳತಿ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ಮಧು ಬಾಲಕೃಷ್ಣ ಇವರ ಧ್ವನಿಯಲ್ಲಿ, ಕೋಟಿ ಇವರ ಸಂಗೀತ ಸಂಯೋಜನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿತ್ತು. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು. ಚಿಕ್ಕ ಚಿತ್ರದಿಂದ ರಮೇಶ್ ಚಂದ್ರ ಮತ್ತು ಮಂಜುಳಾ ಗುರುರಾಜ್ ಇವರುಗಳ ಧ್ವನಿಗಳಲ್ಲಿ ಕೇಳಿಬರೋಣ. ವಿ ಮನೋಹರ್ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಭೂತಯ್ಯನ ಮಕ್ಕಳು ಚಿತ್ರದ ಗೀತೆಯನ್ನು ಚಿತ್ರ ಇವರ ಧ್ವನಿಯಲ್ಲಿ ಕೇಳಿಬರೋಣ. ರಾಜೇಶ್ ರಾಮನಾಥ್ ಇವರ ಸಂಗೀತ ಸಂಯೋಜನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆಯನ್ನು ಕೇಳಿಬಂದ್ರಿ. ಉನ್ನಿಕೃಷ್ಣ ಮತ್ತು ಚಿತ್ರ ಇವರುಗಳ ಧ್ವನಿಗಳಲ್ಲಿ, ವೆಂಕಟ್ ನಾರಾಯಣ್ ಇವರ ಸಂಗೀತ ಸಂಯೋಜನೆಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸ್ನೇಹಿತರೆ, ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಮತ್ತು ಅಪ್ಪಣ್ಣ ಗೋಧಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ದಪ್ಪಿನ ಆಟದ ಪದಗಳನ್ನು.

0: Well, the visitors are currently leading the two-match series 1-0. And now, before we end the bulletin, the headlines once again. Massive flash flood hits Nepal-Tibet border, claiming 46 lives and leaving nearly 500 people missing, including over 100 Indians. India assures all possible assistance as rescue and relief operations intensify in the Himalayan nation. Bihar and Uttar Pradesh step up preparedness amid possible rise in water levels of rivers after flash floods in the neighboring country. India and China reaffirm commitment to peace and tranquility in border areas, agree on 8-point consensus at 25th round of boundary talks in Beijing. And in men's cricket, India tighten grip on Colombo Test as host Sri Lanka struggle at 229 for 6 in their second innings at stumps on day 4 after follow-on. That is all in the news at 9. Good night.
1: ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026. ಇಂದಿನ ಜಗತ್ತು ಬಂಡವಾಳ ಅಥವಾ ತಂತ್ರಜ್ಞಾನಕ್ಕಾಗಿ ಸ್ಪರ್ಧಿಸುವಷ್ಟೇ ಪ್ರಮಾಣದಲ್ಲಿ ಖನಿಜಗಳ ಲಭ್ಯತೆಗಾಗಿಯೂ ಸ್ಪರ್ಧಿಸುತ್ತಿದೆ. ಉಕ್ಕು, ಸಿಮೆಂಟ್, ವಿದ್ಯುತ್, ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ರಕ್ಷಣೆ ಇವೆಲ್ಲವೂ ಭೂಮಿಯಿಂದ ಹೊರತೆಗೆಯುವ ಸಂಪನ್ಮೂಲಗಳಿಂದಲೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸಂಪನ್ಮೂಲಗಳ ಸ್ಥಿರ ಮತ್ತು ನ್ಯಾಯಯುತ ವಿತರಣೆಯು ರಾಷ್ಟ್ರೀಯ ಭದ್ರತೆ ಮತ್ತು ದೈನಂದಿನ ಜೀವನೋಪಾಯವೆರಡನ್ನೂ ರೂಪಿಸುತ್ತದೆ. ಭಾರತದಲ್ಲಿ ಗಣಿಗಾರಿಕೆಗಳನ್ನು ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ ವಲಯಕ್ಕೆ ಏಕರೂಪದ ಮತ್ತು ಸಮತೋಲಿತ ಆರ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರವು ವಿಧಿಸಿದ ಷರತ್ತುಗಳ ಒಳಗೆ ಹೊರತುಪಡಿಸಿ ರಾಜ್ಯ ಸರ್ಕಾರಗಳು ಖನಿಜ ಹಕ್ಕುಗಳು ಮತ್ತು ಖನಿಜವನ್ನು ಹೊಂದಿರುವ ಭೂಮಿಯ ಮೇಲೆ ಹೊಸ ತೆರಿಗೆಗಳನ್ನು ವಿಧಿಸುವಂತಿಲ್ಲ. ಭಾರತದ ಖನಿಜ ಸಂಪತ್ತು ಕೆಲವು ರಾಜ್ಯಗಳಲ್ಲಿದ್ದರೂ ಇಡೀ ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು 20% ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26 ಭಾರತವು 10,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ.

ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು, ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು ಶೇಕಡ 20% ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು ಶೇಕಡ 90% ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26 ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು ಶೇಕಡ 90% ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015 ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು, ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ 2015 ತಿದ್ದುಪಡಿ ಮಾಡಲಾಗಿದ್ದು, ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025 ಜನವರಿ 29 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ. ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025 ತಿದ್ದುಪಡಿಯು ಎನ್ಎಂಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರುಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆಯನ್ನು 2025 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್, ಬ್ಯಾಟರಿ, ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014 ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು, ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು ಶೇಕಡ 3 ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ 1/2 ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25 62 ಮತ್ತು 2025-26 84 ಇಂತಹ ಯೋಜನೆಗಳಿಗೆ ಧನಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ ಶೇಕಡ 10 ಮತ್ತು ಸಂಯೋಜಿತ ಪರವಾನಗಿಗಳು ಶೇಕಡ 30 ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ, ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015 ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ

106 ಡಿಎಂಎಫ್ ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನ ಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲ ಸೌಕರ್ಯಗಳು ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ಧ ಪಾವತಿಗಳಲ್ಲಿ ಸುಮಾರು 90% ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಯಲ್ಲಿನ ತಮ್ಮ ಪಾಲನ್ನು ಪಡೆಯುವುದನ್ನು ಮುಂದುವರಿಸುತ್ತವೆ. 2015 ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ. ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು 354% ಹೆಚ್ಚಾಗಿದ್ದು 2025-26 ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲ ಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರೀ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ಧ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ 100% ಪಾರದರ್ಶಕ ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014 ಮುಂಚಿತವಾಗಿ ಇದ್ದ ವ್ಯವಸ್ಥೆಯು ಈಗ ಇಲ್ಲ. ಇಂದು ಹಂಚಿಕೆಯು ಕನಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನು ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನು ಯಾವುದೇ ಕಾರ್ಪೊರೇಟ್ಗೆ

0: ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನು ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನು ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
3: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ರಾಣೆಬೆನ್ನೂರಿನ ಜೆಸಿವಾಣಿ ಅರಮನೆಯಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆದ ಕ್ಲಾಸಿಕಲ್ ಫೆಡರೇಟೆಡ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 100ಕ್ಕೂ ಹೆಚ್ಚು ಮಹಿಳಾ ಚೆಸ್ ಆಟಗಾರ್ತಿಯರು ಭಾಗವಹಿಸಿದ್ದರು. ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಕರಾದ ಅನುರಾಗ್ ಖನ್ನೂರ್ ಅವರು ಚೆಸ್ ಟೂರ್ನಮೆಂಟ್ ಕುರಿತಾಗಿ ಮಾತನಾಡುತ್ತಾ,
4: ಕರ್ನಾಟಕ ಸ್ಟೇಟ್ ಮಹಿಳೆಯವರದು ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತಿದ್ದೇವೆ. ಇದು 150,000 ಕ್ಯಾಶ್ ಪ್ರೈಸ್ ಇದೆ. ಇಷ್ಟು ವರ್ಷ ನಡೆದಿದ್ದು ಮಹಿಳೆಯರ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು ಇರೋದು ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್. ಇದು 150,000 ಟೋಟಲ್ ಇರೋದು. 2016-17 ಯಾವಾಗ ಯಾವಾಗ ಮಹಿಳೆಯರ ಚಾಂಪಿಯನ್ಶಿಪ್ ಆಗಿದೆಲ್ಲ, ಚೆಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಆಗಿತ್ತು. ಈ ವರ್ಷ ನಾವಾಗೆ ಸ್ಟೇಟ್ ಅಸೋಸಿಯೇಷನ್ ಇದೆಲ್ಲ ಚೆಸ್ ಇಂದು, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ ಕೊಡಿ, ಉತ್ತರ ಕನ್ನಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಇತ್ತು. ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಇವಾಗ 110 ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ್ರು. ಸೊ ಇದರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಿಂದ ಒಂದು 30 ಜನ ಇದಾರೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ತಿತ್ತಲ್ಲ, ಅಷ್ಟು ಜನ ಇರ್ತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಕ್ರಮೇಣವಾಗಿ ಜಾಸ್ತಿ ಆಗಿದ್ದಾರೆ ಇಲ್ಲಿ. ಮತ್ತೆ ಲೋಕಲ್ ಪ್ಲೇಯರ್ಸ್ ಒಬ್ರು ಇರ್ಲಿಲ್ಲ 3 ವರ್ಷದಿಂದ ವುಮೆನ್ಸ್. ಬಟ್ ಇವಾಗ ಒಂದು 8-10 ಆಡ್ತಿದ್ದಾರೆ ಹಾವೇರಿಯಿಂದ. ಟೋಟಲ್ 8 ರೌಂಡ್ಸ್ ಇತ್ತು. 8 ರೌಂಡ್ಸ್ ಅಲ್ಲಿ 4 ಜನ ಟಾಪ್ ಯಾರು ಇರ್ತಾರಲ್ಲ, ನ್ಯಾಷನಲ್ಸ್ ನ ಅಫಿಷಿಯಲ್ ಆಗಿ ಸ್ಟೇಟ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. 2020 MBBS ಜಾಯ್ನ್ ಆದ್ರೆ ಅವಾಗಿಂದ ನಾನು ಇವೆಂಟ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದೆ. ಇನ್ನೂವರೆಗೂ ಒಂದು 43 ಇವೆಂಟ್ಸ್ ಮಾಡಿರ್ಬೇಕು ಚೆಸ್ ಇಂದು ಉತ್ತರ ಕರ್ನಾಟಕ. ಸೊ ದಾವಣಗೆರೆಯಿಂದ ಈ ಕಡೆ ಪಾರ್ಟಲ್ಲಿ 5 ಡಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಚೆಸ್ ಅನ್ನೋದಿದೆ. ಅದು ಯಾವ್ಯಾವ ಡಿಸ್ಟಿಕ್ಸ್ ಅಂದ್ರೆ ಉತ್ತರ ಕನ್ನಡ, ಗುಲ್ಬರ್ಗ, ಧಾರವಾಡ ಡಿಸ್ಟಿಕ್ಟು, ಬೆಳಗಾಂ ಡಿಸ್ಟಿಕ್ಟ್. ಬೆಳಗಾಂ ಡಿಸ್ಟಿಕ್ ಅಲ್ಲಿ ಇದೀಗ ಜಾಸ್ತಿ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್. ಅದ್ರ ನೆಕ್ಸ್ಟ್ ಬರದೇ ಹಾವೇರಿ. 3 ವರ್ಷ ಕೆಳಗೆ ಏನು ಇರಲಿಲ್ಲ. ಮುಂಚೆ ಒಂದು 20-30 ಜನ ಪ್ಲೇಯರ್ಸ್ ರೆಗ್ಯುಲರ್ ಆಗಿ ಆಡ್ತಿದ್ರು ನಮ್ಮಿಂದ. ಇವಾಗ ಎಷ್ಟಾಗಿದೆ, 100-120 ಜನ ಆಗಿದ್ದಾರೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಇದು ಹಾವೇರಿಯಲ್ಲಿ ಇದೆ, ನಮ್ಮ ಸ್ಕೂಲಲ್ಲೂ ಇದೆ, ಅದ್ರ ಜೊತೆ ರಾಣೆಬೆನ್ನೂರಲ್ಲೂ ಕೋಚಿಂಗ್ ಸೆಂಟರ್ಸ್ ಇದೆ. ಇಷ್ಟು ಜನದಿಂದ 4 ಪಟ್ಟು ಜಾಸ್ತಿ ಆಗಿದ್ದಾರೆ. ಇನ್ನೊಂದೆರಡು ವರ್ಷದಲ್ಲಿ ಇನ್ನೂ 2 ಪಟ್ಟು ಜಾಸ್ತಿ 500 ಜನ ಮುಟ್ಟಿಸ್ಬೋದು. ಇವಾಗ ಹಳ್ಳಿಗಳಿಗೆಲ್ಲ ನಾವು ಫ್ರೀ ಕೋಚಿಂಗ್ ಕೊಡಕ್ಕೆ ರೆಡಿ ಇದ್ದೇವೆ, 2-3 ಡೇಸ್ ಕ್ಯಾಂಪ್ಸ್ ಎಲ್ಲ. ಬಟ್ ಅದಕ್ಕೆ ಯಾರಾದರೂ ಅಪ್ರೋಚ್ ಮಾಡಿದ್ರೆ ನಾವಂತೂ ಫಸ್ಟ್ ರೆಡಿ ಇರ್ತೇವೆ. ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಅವರಷ್ಟು ಮುಟ್ಟೋಣ ಅಂತ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಮಂಗಳೂರು, ಶಿವಮೊಗ್ಗ, ಇಷ್ಟರಲ್ಲಿ ಚೆಸ್ ಚೆನ್ನಾಗಿರುತ್ತೆ. ಅದಕ್ಕೆ ಪ್ರತಿ ವರ್ಷ ಬಿಡ್ ಮಾಡಕ್ಕೆ ಅಂತ ಕೊಡ್ತಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ, ಯಾವ ಸ್ಟೇಟ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಅವ್ರು ಅಲಾಟ್ ಮಾಡ್ತಾರೆ ಇದಿದ್ದು ತಗೊಳ್ಳಿ ಅಂತ. ಇಷ್ಟು ವರ್ಷ ಬಂದ್ಬಿಟ್ಟು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದೆ 75,000, ಇದಕ್ಕಿಂತ ಮುಂಚೆ. ಬಟ್ ಈ ವರ್ಷ ಡಬಲ್ ಮಾಡಿದ್ದೀನಿ, 150,000. ಸೊ ಎಂಟ್ರಿ ಫೀಸ್ ಎಲ್ಲ ಸೇಮ್ ಇರುತ್ತೆ. ಮೆನ್ಸ್ಗೆಲ್ಲ 3-5 ಲಕ್ಷ ಇರುತ್ತೆ ಓಪನ್ ಇದ್ದಾಗ, ಮೆನ್ಸ್ ಅಂದ್ರೆ. ಸೊ ವುಮೆನ್ಸ್ಗೆ ಯಾಕೆ ಅದೇ ಲೆವೆಲ್ಗೆ ಇದು ಮಾಡಿ ಕ್ಯಾಶ್ ಪ್ರೈಸ್ ಜಾಸ್ತಿ ಆದಾಗ ಅವ್ರಿಗೂ ಬರುತ್ತೆ ಇಂಟ್ರೆಸ್ಟ್. ಅದ್ರ ಜೊತೆ ನಮ್ಮ ಲೋಕಲ್ ಪ್ಲೇಯರ್ಸ್ಗೂ ಚಾನ್ಸ್ ಸಿಗುತ್ತೆ, ಅಪರ್ಚುನಿಟಿ ಮೇನ್ಲಿ. ಸೊ ನಮ್ಮ ಲೋಕಲ್ಸ್ ಅಲ್ಲಿ ಹೋದ್ರೆ ಒಂದ್ 8,000 ಖರ್ಚಾಗುತ್ತೆ ಬೆಂಗಳೂರು ಅವ್ರಿಗೆ. ಬಟ್ ಬೆಂಗಳೂರು ಯಾರಿದಾರಲ್ಲ ಮೋಸ್ಟ್ ಆಫ್ ದೇಮ್ ಅಫೋರ್ಡೇಬಲ್ ಇದಾರೆ. ಸೊ ಅವರೆಲ್ಲ ಯೂಶಲಿ ಬಂದು ಆಡ್ತಾರೆ ಹೊರಗಡೆ. ಬಟ್ ನಮ್ಮವರು ಅಲ್ಲಿ ಹೋಗಕ್ ಚಾನ್ಸ್ ಸಿಗಲ್ಲ. 3 ವರ್ಷದಿಂದ ಇಂಡಿಯನ್ ಚೆಸ್ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ 1ನೇ ಪಾರ್ಟು. ಇನ್ನೊಂದು ಇಂಡಿಯನ್ ವುಮೆನ್ಸ್ ಟೀಮು ಮೆನ್ಸ್ ಟೀಮು ಎರಡು ವರ್ಲ್ಡ್ ಒಲಿಂಪಿಯಾಡ್ ಗೆದ್ರು. ಸೊ ಅದು ಒಂದೇ ವರ್ಷ ಎಲ್ಲ ಆಯ್ತು. ಸೊ ಅವಾಗ ಫುಲ್ ಬೂಸ್ಟ್ ಕೊಡ್ತು ಇಂಡಿಯನ್.

0: ಒಂದ್ 100 ಜನ 150 ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ಒಂದ್ 6 ಮಂತ್ ಆದ್ಮೇಲೆ 300 ಪಾರ್ಟಿಸಿಪೆಂಟ್ಸ್ ಆಗ್ಬಿಟ್ರೆ ಎಲ್ಲ ಇವೆಂಟ್ ಮಾಡ್ತೇವೆ. ಸೊ ಡಬಲ್ ಡಬಲ್ ಆಯ್ತಲ್ಲ. ಮತ್ತೆ ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಆದವು. ಚೆಸ್ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಒಳ್ಳೆ ಪ್ಲೇಯರ್ಸ್ ಇದೆ ಇವಾಗ. ಮುಂಚೆ ಅದು ಕೆರಿಯರ್ ಮಾಡಕ್ ಇರ್ಲಿಲ್ಲ. ಸೊ ಒಂದ್ಸತಿ ಪ್ಲೇಯರ್ ಬರೀ ಖರ್ಚಾಗುತ್ತೆ ಪ್ಲೇಯರ್ ಆಗಿ, ಪ್ಲೇಯರ್ ಆಗಿ ಇನ್ಕಮ್ ಇರಲ್ಲ. ಸೊ ಒನ್ಸ್ ಎರಡು ಬ್ಯಾಲೆನ್ಸ್ ಮಾಡಂಗೆ ಇವಾಗ ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕ ಅಲ್ಲಿ 2020-25 ಇದೆಲ್ಲ ಇವಾಗ ಒಳ್ಳೆ ಒಳ್ಳೆ ಪ್ಲೇಯರ್ಸ್. ಇವಾಗ ಅಂಡರ್ 9 ಅಂಡರ್ 11 ಅಲ್ಲಿ ಇಂಡಿಯಾ ಒಳಗೆ ಟಾಪ್ 3 ರೇಟೆಡ್ ಪ್ಲೇಯರ್ಸ್ ಇದಾರೆ. ನಕ್ಷತ್ರ ಗುಮ್ಮದೇಳಿ ಅಂತ ರೀಸೆಂಟ್ ಆಗಿ ಏಷ್ಯನ್ಸ್ ಅಲ್ಲಿ ಗೆದ್ದಿದ್ಲು. ಅಪ್ಕಮಿಂಗ್ ಪ್ಲೇಯರ್ಸ್ ಬಹಳ ಇದಾರೆ ಅಂಡರ್ 11 ಇದೆಲ್ಲ ಕರ್ನಾಟಕ ಏಜ್ ಕ್ಯಾಟಗರಿ, ಅವರು ಆಲ್ಮೋಸ್ಟ್ ಲೈಕ್ ಫ್ಯೂಚರ್ ಅಂತ ಅನ್ಬೋದು.
1: ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಕಿರಣ್ ಅವರು ಚೆಸ್ ಚಾಂಪಿಯನ್ಶಿಪ್ ಕುರಿತು ಮಾಹಿತಿ ನೀಡಿದರು.
2: ಟೂರ್ನಮೆಂಟ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡಿಯಾ ರೇಟೆಡ್ ಚಾಂಪಿಯನ್ಶಿಪ್ ನಾವು ರಣೇಮರಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಕ್ಲಾಸಿಕಲ್ ವಿಭಾಗ ಇದು, 3 ದಿವಸದ್ದು. ಒಟ್ಟು ಪಾರ್ಟಿಸಿಪೆಂಟ್ಸ್ ಬಂದು 105 ಜನ. ಟೋಟಲ್ ನಂಬರ್ ಆಫ್ ರೌಂಡ್ಸ್ 8 ರೌಂಡ್ಸ್ ಇದೆ. ಹಾಗೆ ಪ್ರೈಸ್ ಮನಿ ಬಂದ್ರೆ 1.5 ಲಕ್ಷ ಇದೆ ಕ್ಯಾಶ್ ಪ್ರೈಸ್. ಫಸ್ಟ್ ಪ್ರೈಸ್ ಬಂದವರಿಗೆ 50,000, ಸೆಕೆಂಡ್ ಪ್ರೈಸ್ 30, ಹಾಗೆ ಕ್ರಮೇಣ ಹೋಗ್ತಾ ಇದೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 20,500 ಇದೆ. ಅಂಡರ್ 8, 10, 12, 14, 16 ಟಾಪ್ 5 ಪ್ಲೇಯರ್ಸ್ಗೆ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನಾವು ಹಾವೇರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರೋದ್ರಿಂದ ಟಾಪ್ 3 ಹಾವೇರಿ ಡಿಸ್ಟಿಕ್ ಪ್ಲೇಯರ್ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ಸುಮಾರು ಕಡೆಯಿಂದ ಬೆಂಗಳೂರು, ಮೈಸೂರು, ಹಾಗೆ ಮಂಡ್ಯ, ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಆರ್ಗನೈಸರ್ ಕಡೆಯಿಂದ ಬಸ್ ಫೆಸಿಲಿಟಿ, ಬೆಳಿಗ್ಗೆ 2 ಟ್ರಿಪ್, ಹಾಗೆ ಸಂಜೆ ಟೂರ್ನಮೆಂಟ್ ಮುಗಿದ್ಮೇಲೆ 2 ಟ್ರಿಪ್, ಬ್ರೇಕ್ಫಾಸ್ಟ್ ಮತ್ತೆ ಊಟ ಅರೇಂಜ್ ಮಾಡಿದ್ದೀವಿ. ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ದೀವಿ. ಇದು ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗುತ್ತೆ ಲೊಕೇಶನ್, ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಕಡೆಯಿಂದ ಸಾಧ್ಯ ಆದಷ್ಟು ಮಾಡಿಕೊಟ್ಟಿದ್ದೇವೆ. ಪೇರೆಂಟ್ಸ್ ಎಲ್ಲ ಅದಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವು ಕರ್ನಾಟಕ ಸ್ಟೇಟ್ ಓಪನ್ ಮಾಡಿದ್ವಿ ಇದೇ ಜೆಸಿ ವಾಣಿಯಲ್ಲಿ, ಏಪ್ರಿಲ್ 2025 ಅಲ್ಲಿ. ಅಂಡರ್ 9 ಮಾಡಿದ್ವಿ ಓಪನ್ ಕ್ಯಾಟಗರಿ ಕ್ಲಾಸಿಕ್ ಅಲ್ಲೇ, ಇದು ಈಗ ಸ್ಟೇಟ್ ವುಮೆನ್ ಮಾಡಿದ್ವಿ.
1: ಇಂಟರ್ನ್ಯಾಷನಲ್ ಆರ್ಬಿಟರ್ ಸಲೀಂ ಬೇಗ್ ಅವರು ಕರ್ನಾಟಕದ ಮಹಿಳಾ ಚೆಸ್ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
3: ಚೆಸ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ ಗೇಮ್ ಅಲ್ಲ. ಆಮೇಲೆ 6 hours, 7 hours ಸೈಲೆಂಟ್ ವಾತಾವರಣ ಬೇಕು. ಅದೇ ಕ್ರಿಕೆಟ್ ಗೆ ನಿಮಗೆ ಒಂದು 4 ಹೊಡೆದ್ರೆ ಜನ ಕ್ಲಾಪ್ ಮಾಡೋರು, ಖುಷಿ ಪಡೋರು ಇರ್ತಾರೆ. ಇಲ್ಲಿ ಒಂದು ಪೀಸ್ ಕ್ಯಾಪ್ಚರ್ ಆಯ್ತು, ನಾನು ಪೀಸ್ ಅಪ್ ಅದೇ ಪ್ಲೇಯರ್ ಸೆಲೆಬ್ರೇಟ್ ಮಾಡಂಗಿಲ್ಲ. ಆರ್ಗನೈಸರ್ಸ್ ಗೆ ಸ್ಪಾನ್ಸರ್ಶಿಪ್ ಇಸ್ ಬಿಗ್ ಪ್ರಾಬ್ಲಮ್. 5 ದಿನ ನಿಮಗೆ ಒಂದು ದೊಡ್ಡ ಸ್ಪೇಸ್, ಪೇರೆಂಟ್ಸ್ ಕುತ್ಕೊಳ್ಳಿಕ್ಕೂ ಬೇಕು, ಪ್ಲೇಯರ್ಸ್ಗೂ ಬೇಕು, ಆಮೇಲೆ ಫೆಸಿಲಿಟೀಸ್ ಬೇಕು. ಇದೆಲ್ಲ ನೋಡಿದ್ರೆ ಆರ್ಗನೈಸರ್ಸ್ 5 days ಮಾಡೋಕೆ ಸ್ವಲ್ಪ ಹೆದರ್ತಾ ಇದಾರೆ. ಇತ್ತೀಚೆಗೆ ಆಫ್ಟರ್ ಕೋವಿಡ್ ಏನಾಗಿದೆ, ಆನ್ಲೈನ್ ಶುರು ಆಯ್ತು. ಎಲ್ಲಿ ಹಾಳಾಯ್ತು ಸ್ವಲ್ಪ ಅಂತಂದ್ರೆ ಆನ್ಲೈನ್ ಶುರು ಆಯ್ತಲ್ವಾ ಕೋವಿಡ್ ಟೈಮಲ್ಲಿ. ಸೊ ಜನ ಏನ್ ಮಾಡಿದ್ರು, ಇದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ ಮಾಡ್ಕೊಂಡು ಹೋದ್ರು. ಆಮೇಲೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಪೇರೆಂಟ್ಸ್, ಅವ್ರೇನ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ರಜಾ ಇದೆ, ಸೊ ವೀಕೆಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಡೋಣ, ರ್ಯಾಪಿಡ್ ಆಡೋಣ, ಬ್ಲಿಟ್ಸ್ ಆಡೋಣ. ಕ್ಲಾಸಿಕಲ್ 5 days ಯಾರು ಆಡ್ತಾರೆ? ಖರ್ಚು ವೆಚ್ಚನು ಜಾಸ್ತಿ ಬರುತ್ತೆ, ಅಕಾಮಡೇಷನ್, ಊಟ, ತಿಂಡಿ, ಲಾಡ್ಜಿಂಗ್. ಅದರಲ್ಲೂ ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಕ್ಲಾಸಿಕಲ್ ಇವೆಂಟ್ಸ್ ಕೊರತೆ ಇದೆ ಆಫ್ಟರ್ ಕೋವಿಡ್. ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ. ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿದೆ. ಅದು ಬಿಟ್ರೆ ನಿಮಗೆ ಮಂಗಳೂರು, ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರ್ಯಾಪಿಡ್ 1 day ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ ಈಗ ಸೆಟ್ ಆಗ್ಬಿಟ್ಟಿದ್ದಾರೆ. ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ದಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದಿದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲೇ, ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ, ಇಂಥ ಗೇಮು ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾರೆ, ಮೂನೆ ಆಡಲ್ವಲ್ಲಪ್ಪ ಇವರು ಅಂತೇಳಿ ಜನಕ್ಕೆ ಇದೊಂದಿತ್ತು. ಸೊ ಫೆಡರೇಷನ್ಗಳು ಏನ್ ಮಾಡ್ತು, ಮೇ ಬಿ ಒಲಿಂಪಿಕ್ ಅಲ್ಲಿ ಇದನ್ನ ನಾಟ್ ರಿಸಲ್ಟ್ ಓರಿಯೆಂಟೆಡ್ ಗೇಮ್, ಯಾಕಂದ್ರೆ ಅಷ್ಟೊತ್ತಾಡಿ ಡ್ರಾ ಮಾಡ್ಕೊಂಡು ಹೋಗ್ತಾರಲ್ಲ. ಸೊ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಒಲಿಂಪಿಕ್ಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ರ್ಯಾಪಿಡ್ ಬ್ಲಿಟ್ಸ್ ಬಂತು. ಆ ಬಂದಿದ್ಯಾನಪ್ಪ ಅಂತಂದ್ರೆ ಅದು ಒಲಿಂಪಿಕ್ ಅಲ್ಲೂ ಸೇರ್ತಾ ಇಲ್ಲ, ಗೇಮ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ. ಗ್ರ್ಯಾಂಡ್ ಮಾಸ್ಟರ್ IM ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಒಬ್ಬ ಮಗು ಚೆಸ್ ಆಡ್ತಾ ಇದೆ ಅನ್ಕೊಳ್ಳಿ, ಗೆಲ್ಲಿ ಸೋಲ್ಲಿ, ಹೈಯೆಸ್ಟ್ ಪೊಸಿಷನ್ ಬರ್ಲಿ ಬಲದೇ ಇರ್ಲಿ, ಅವನು ಒಂದ್ ಕಡೆ ಕೂತ್ಕೊಳ್ಳ ಫೋಕಸ್, ಪೇಷನ್ಸ್, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇವತ್ತು ನೋಡಿ ನೀವು, ಮಕ್ಕಳು ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸುಸೈಡ್ ಮಾಡ್ಕೊಳ್ಳೋದು, ಫಿಕಲ್ ಮೈಂಡ್ ಮೆಂಟಾಲಿಟಿ ಇದೆ. ಇಲ್ಲಿ ಯು ಹ್ಯಾವ್ ದಿ ಆಲ್ವೇಸ್ ನೆಕ್ಸ್ಟ್ ಮೂವ್ ಏನು, ನನಗೆ ಸ್ಟಕ್ ಆಗಿದ್ದೀನಿ, ವಾಟ್ ಇಸ್ ದಿ ಆಲ್ಟರ್ನೇಟ್ ವೇ. ಸೊ ಇದನ್ನ ಫೈಂಡ್ ಮಾಡ್ತಾ ಮಾಡ್ತಾ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಎ ಡೆಡ್ ಬ್ಲಾಕ್, ಇಟ್ ನಾಟ್ ದಿ ಎಂಡ್ ಆಫ್ ದಿ ಗೇಮ್, ಐ ಕಮ್ ಔಟ್ ವಿತ್ ಒನ್ ಮೋರ್ ಪ್ಲಾನ್ ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗುತ್ತಲ್ಲ. ಸೊ ಮೆಂಟಲಿ ಸಿಕ್ಕಾಬಡೆ ಸ್ಟ್ರಾಂಗ್ ಆಗ್ತಾರೆ. ವಾಟ್ ಇಸ್ ಇಂಪಾರ್ಟೆಂಟ್, ಇವತ್ತಿನ ಮಕ್ಕಳ ಜನರೇಷನ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಹೈಪರ್. ಆ ಹೈಪರ್ ಸೆನ್ಸಿಟಿವಿಟಿನ ನಾವು ಸ್ವಲ್ಪ ರೆಡ್ಯೂಸ್ ಮಾಡಬೇಕಂತಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ 2 ways. 1 is ಚೆಸ್, ದಿ ಅದರ್ ಇಸ್ ಯೋಗ.

0: ಒಂದು 50 ಜನ ಟಾಪರ್ಸ್ ಇದಾರೆ ಅಂತಂದ್ರೆ ಅದ್ರಲ್ಲಿ 25 ಜನ 30 ಜನ ಚೆಸ್ ಅವರು ಇರ್ತಾರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕು, ಸೊ ಪೇರೆಂಟ್ ಬರಲೇಬೇಕು. ಸೊ ಆ ಪ್ರಾಬ್ಲಮ್ಸ್ ಇಂದ ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಜೆಂಡರ್ ಡಿಸ್ಪಾರಿಟಿ ಏನಿಲ್ಲ, ಈಕ್ವಲ್ ಪ್ರೈಸಸ್, ಈಕ್ವಲ್ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಟ್ರೆಮೆಂಡಸ್ ಥಿಂಗ್. ಏನಪ್ಪಾ ಅಂದ್ರೆ ಚೆಸ್ ಅಲ್ಲಿ ಇಟ್ ಇಸ್ ಅಬೌಟ್ ಎ ಮೈಂಡ್ ಗೇಮ್. ಎ ಚೈಲ್ಡ್ ಈಸ್ ಅಬೌಟ್ 10 ಇಯರ್ಸ್, ಹಿ ಈಸ್ ಈಕ್ವಲ್ ಟು ಎನಿಬಡಿ, ವೆದರ್ ಇಟ್ ಇಸ್ ಮೇಲ್ ಫಿಮೇಲ್ ಏಜ್ಡ್. ಪರ್ಟಿಕ್ಯುಲರ್ ಟೋರ್ನಮೆಂಟ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದಿದ್ರು, ಬಹಳ ಖುಷಿ ಪಟ್ಟರು, 85 ಇಯರ್ ಓಲ್ಡ್ ಇಸ್ ಪ್ಲೇಯಿಂಗ್ ವಿತ್ 6-year-old ಚೈಲ್ಡ್. ಸೊ ದಟ್ ಇಸ್ ಗ್ರೇಟ್ ಸ್ಪೆಕ್ಟಕಲ್ ನಮಗೆ ನೋಡಕ್ಕೆ. ಏನಪ್ಪ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇರ್ಬೋದು. ಫೈನಲಿ ಇಟ್ ಇಸ್ ಹೌ ಕ್ಯಾಲ್ಕುಲೇಟಿವ್ ಯು ಆರ್. ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಏನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಬಗ್ಗೆ ಏನು ಬರಲ್ಲ. ಬಟ್ ಆದ್ರೂ ಹೆಣ್ಮಕ್ಳು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಗೆ ಕಂಪೇರ್ ಮಾಡಿದ್ರೆ ತಮಿಳ್ನಾಡು ಕೇರಳದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಕರ್ನಾಟಕದಲ್ಲಿ 3rd place ಅಲ್ಲಿ ನಾವು ಇದೀವಿ ಹೆಣ್ಮಕ್ಳ ಪ್ರಮೋಷನ್ ಅಲ್ಲಿ. ಈಗ ಇದು 2nd ವರ್ಷ ನಾವು ರೇಟಿಂಗ್ ಟೋರ್ನಮೆಂಟ್ ಮಾಡ್ತಾ ಇರೋದು ಹೆಣ್ಮಕ್ಳಿಗಾಗಿ. ಏನಾದ್ರೂ ಹೆಣ್ಮಕ್ಳು ಅಯ್ಯೋ 40 ಜನ ಬರ್ತಾರೆ ಬಿಡ್ರಿ, ಯಾಕೆ ರೇಟಿಂಗ್ ಮಾಡೋದು, ಈ ತರ ಆರ್ಗನೈಸರ್ಸ್ ಇದ್ರು. ಈ ಅನುರಾಗ್ ಕಣ್ಣೂರ್ ಅವ್ರು ಏನ್ ಮಾಡಿದ್ರು, ನಾನು ರೇಟಿಂಗ್ ಮಾಡ್ತೀನಿ ಬರ್ಲಿ, ಕ್ಯಾಶ್ ಪ್ರೈಸ್ ಜಾಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಸಿಗ್ಲಿ ಅಂತಂದ್ರು. ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿದ್ರು, ಇವರಲ್ಲಿ ನಮಗೆ 105 ಜನ ಬಂದಿದ್ದಾರೆ. ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ, ಪೊಸಿಷನ್ ಚೆನ್ನಾಗಿದೆ ವರ್ಲ್ಡ್ ಸ್ಟೇಜ್ ಅಲ್ಲಿ. ಚಾರ್ವಿ ಏನೋ ಒಂದು ಹುಡುಗಿ ಇದ್ದಾಳೆ ನಮ್ಮಲ್ಲಿ, ಅವಳು ಏಜ್ ಕ್ಯಾಟಗರಿ ವರ್ಲ್ಡ್ ಅಲ್ಲಿ 1 ಇದಳು ಅವಳು. ಈಗ ರೀಸೆಂಟ್ ಆಗಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರೋದು ಅಂದ್ರೆ ನಕ್ಷತ್ರ ಗುಮ್ಮಡಿಬಳ್ಳಿ ಮತ್ತೆ ಪ್ರತಿತಿ ಬಡ್ಲಾ ಎನ್ನೋರು. ಈ ಇಬ್ಬರು ಹೆಣ್ಮಕ್ಳು ಯಾವ ಚಾಂಪಿಯನ್ಶಿಪ್ ಅಲ್ಲಿ ಹೋದ್ರು ಪೋಡಿಯಂ ಫಿನಿಶ್ ಮಾಡ್ತಿದ್ರೆ, ಇದ್ರ ಗೋಲ್ಡ್ ಸಿಲ್ವರ್ ಆರ್ ಬ್ರಾಂಜ್ ಏನೋ ಒಂದು ತಗೊಂಡ್ ಬರ್ತಾ ಇದಾರೆ. ಹೆಣ್ಮಕ್ಳು ಒಂದು ಏಜ್ ವರ್ಗ ಆಡಾದ್ಮೇಲೆ ಐದರ್ ಕರಿಯರ್ ಆರ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಮೇಲೆ ಅವರಿಗೆ ಕಷ್ಟ ಕಾನ್ಸಂಟ್ರೇಟ್ ಮಾಡಕ್ಕೆ, ಡಿವೈಡ್ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಚೆಸ್ ಪರ್ಸ್ಯೂ ಮಾಡಿ ನಾನು ಇದರಲ್ಲಿ ಟೈಟಲ್ ಬೇಕು, ನನಗೆ ನಾನು ಇದ್ರಲ್ಲಿ ಹೆಸರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನಮ್ಮ ಕರ್ನಾಟಕದಲ್ಲಿ ಪ್ಲೇಯರ್ಸ್ ಅಲ್ಲಿ ಬಹಳ ಕಡಿಮೆ. ಕಂಪೇರ್ಟಿವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸ್ಟ್ರೆಂತ್ ನೋಡಿದ್ರೆ 1:2 ಇಬ್ಬರು ಗಂಡ ಮಕ್ಕಳಿಗೆ ಒಂದು ಹೆಣ್ಮಗು ಪಾರ್ಟಿಸಿಪೇಷನ್ ಇರುತ್ತೆ. ಪುಷಪ್ ಮಾಡೋಕೆ ಈಗ ಇನ್ಸ್ಟಿಟ್ಯೂಟ್ ತಗೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಅವರು, ಹೆಣ್ಮಕ್ಳಿಗೆ ಫ್ರೀ ಕೋಚಿಂಗ್ ನಡೆಸೋಣ ಅಸೋಸಿಯೇಷನ್ ವತಿಯಿಂದ ಅಂತ ಹೇಳೋದು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಆಮೇಲೆ ಈ ಟೋರ್ನಮೆಂಟ್ಗೆ ಆರ್ಗನೈಸರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು 75,000 ರೂಪಾಯಿ ಫಂಡ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಎ ಬಿಗ್ ಥಿಂಗ್. ಅಸೋಸಿಯೇಷನ್ಸ್ ಬಂದು ಆರ್ಗನೈಸರ್ಗೆ ಸಪೋರ್ಟ್ ಮಾಡೋದಂದ್ರೆ ಕಷ್ಟ. ನಾವು ಬರೀ ದುಡ್ಡು ತಗೊಳ್ಳೋದು ನೋಡ್ತಾ ಇರ್ತಾರೆ, ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾ ಇದೆ. ಇಶಾ ಶರ್ಮಾ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್, ಇಲ್ಲಿ ಮಾನಸಾಕಿ ಅಂತೇಳಿನೂ ಆಡ್ತಾ ಇದ್ದಾಳೆ ಹುಡುಗಿ. ಆ ಹುಡುಗಿ ನಾನು ನೋಡಿದಂಗೆ 2012 ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಟಾಪ್ ಪೊಸಿಷನ್ ಅಲ್ಲಿ ಇದ್ದು. ಆಮೇಲೆ ಕರಿಯರು ಆಮೇಲೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ಇಕ್ಸಿಲ್ ಸಿಎಸ್ಕಮ್ ಪ್ಯಾಷನ್ ಇಂದ ಬಂದು ಇಲ್ಲಿ ಆಡಕ್ ಬಂದಿದ್ದಾಳೆ. ಮೇನ್ ನಾವೇನ್ ಹೇಳ್ತಿದೀವಿ ಅಂತಂದ್ರೆ, ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ, ಎಸ್ಪೆಷಲಿ ಫಿಮೇಲ್ ಚೈಲ್ಡ್. ಯಾಕಂದ್ರೆ ಅವ್ರು ಮೆಂಟಲಿ ಟಫ್ ಇದ್ರೆ ಇಡೀ ಫ್ಯಾಮಿಲಿ ಮೆಂಟಲಿ ಟಫ್ ಇರುತ್ತೆ. ಹೆಣ್ಮಕ್ಳು ವೀಕ್ ಆದ್ರೆ ಮನೆನೇ ವೀಕ್ ಆಗ್ಬಿಡುತ್ತೆ. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್, ಯಾವುದೇ ಶಾಲೆಯಲ್ಲಿ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರೋದು ಫಿಸಿಕಲ್ ಗೇಮ್ ಗೊತ್ತಿದೆ, ಔಟ್ಡೋರ್ ಗೇಮ್ಸ್ ಗೊತ್ತಿದೆ. ಈ ಇಂಡೋರ್ ಗೇಮ್ ಇದು ಒಂದು ಗೇಮು, ಇದ್ರಲ್ಲೂ ನಾವು ಏನಾದ್ರೂ ಚೂರು ಕಲ್ತು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅವ್ರು ಮಾಡಿದಾಗ ಮಕ್ಕಳು ಆಸಕ್ತಿ ತೋರಿಸ್ತಾರೆ. ಅದಾದ್ಮೇಲೆ ಅವರಿಗೆ ಯಾರೋ ಒಬ್ರು ಕೋಚ್ ಸಿಗ್ತಾರೆ. ಇವತ್ತಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಇದೆ, ಚೆಸ್ ಕೋಚಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಡಿಪೆಂಡಿಂಗ್ ಆನ್ ಅವ್ರ ಫೈನಾನ್ಶಿಯಲ್ ಕಂಡೀಷನ್ ಮೇಲೆ ಅಲ್ಲಿ ಲೋಕಲ್ ಕೋಚ್ ಯಾರಾದ್ರೂ ರೆಡಿ ಆಗ್ತಾರೆ. ಏನಾಗ್ತದೆ, ಶಾಲೆಯಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ. ನಮ್ಮ ಇಂಡಿಯನ್ ಫೆಡರೇಷನ್ ಕನ್ಸು ಚೆಸ್ ಇನ್ ಸ್ಕೂಲ್ ಅಂತ ಹೇಳಿದೆ, ಈಗ ತಮಿಳುನಾಡಲ್ಲಿ ಇದೆ, ಪ್ರತಿಯೊಂದು ಸ್ಕೂಲ್ ಅಲ್ಲಿ ಚೆಸ್ ಇಸ್ ಸಬ್ಜೆಕ್ಟ್ ಕಡ್ಡಾಯ. ಸೊ ಹಾಗಾಗಿ ಅಲ್ಲಿ ನೀವು ಅಲ್ಲಿ ನೋಡಿ, ಅಲ್ಲಿ ಇಂಡಿಯಾದಲ್ಲಿ 100 grandmaster ಇದ್ರೆ 50 ಮೇಲೆ ಅಲ್ಲಿ ಇದ್ದಾರೆ. ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಸ್ಟೇಟ್ಸ್ ಅಂಡ್ ತಮಿಳುನಾಡು. ಸೊ ಇಲ್ಲೂ ನೀವು ಚೆಸ್ ಇಂಟ್ರೊಡ್ಯೂಸ್ ಮಾಡಿ, ನೀಡ್ ನಾಟ್ ಪ್ರೊಡ್ಯೂಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಚದುರಂಗ ಅಂತೇಳಿ ನಮ್ಮ ದೇಶದಿಂದ ಬಂದಿರೋದು, ಇದರಲ್ಲಿ ನಮ್ಮವರು 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕ್ರಿಕೆಟ್ಗಿರೋ ಕ್ರೇಜ್ ನಮಗೆ ಒಂದು 10% ಚೆಸ್ ಗೇಮ್ಗೆ ತೋರಿಸಿ, ಬೇರೆ ಎಲ್ಲ ಗೇಮ್ಗೂ ಇವನ್ ಆಗಿ ಡಿವೈಡ್ ಆಗಲಿ. ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಫ್ರಮ್ ದಿ ಗೌರ್ಮೆಂಟ್, ಫ್ರಮ್ ದಿ ಪಬ್ಲಿಕ್. ಆವಾಗ ನಾವು ಏನಾದರೂ ಇಂಪ್ರೂವ್ ಮಾಡಬಹುದು. ಪ್ರತಿ ಇಯರ್ ನಾವೇ ಚಾಂಪಿಯನ್ ಆಗ್ಬೋದು ವರ್ಲ್ಡ್ ಅಲ್ಲಿ. ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಕ್ರಾಸ್ ರೂಟ್ ಲೆವೆಲ್, ಇನ್ಫ್ರಾಸ್ಟ್ರಕ್ಚರ್, ಫಂಡ್ಸ್, ಇದು ಬಂದ್ರೆ ಎಲ್ಲೋ ಚೆನ್ನಾಗಾಗುತ್ತೆ.
1: ಚೆಸ್ ಆಟಗಾರ್ತಿಯರು ಚಾಂಪಿಯನ್ಶಿಪ್ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು.
2: ನನ್ನ ಹೆಸರು ವೃತ್ತಿ ಜೈನ್ ಅಂತ. ಮಿಡಲ್ ಬ್ಲೈಂಡ್ ಮ್ಯಾಮ್, ರೆಟಿನೋಪ್ಲಾಸ್ಟಮಾ ಅಂತ ಆಗಿತ್ತು, ಟೈಪ್ ಆಫ್ ಐ ಕ್ಯಾನ್ಸರ್. ಸೊ ಒನ್ ಐ ಅಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನು ಬಾಡಿಗೆಲ್ಲ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಇನ್ನೊಂದು ಐನ ರಿಮೂವ್ ಮಾಡಾಯ್ತು. ನಾನು 14 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಕಲಿಯೋಕೆ ಚೆಸ್ನ. ಚೆಸ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ನಾನು ಬೇರೆ ಏನು ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಚೆಸ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಆ ಟೈಪ್ ಆಫ್ ಮೆಂಟಲ್ ಜಿಮ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th standard ವರೆಗೂ ನಾನು ಶಿವಮೊಗ್ಗ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. TVS ಇಂಡಿಪೆಂಡೆಂಟ್ ಕಾಲೇಜ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ 11th-12th ಓದ್ಕೊಂಡೆ. ಅಂಡ್ ಡಿಗ್ರಿ ಕೂಡ TVS ಅಲ್ಲೇ ಮುಗಿಸಿದ್ದೀನಿ ಮ್ಯಾಮ್. 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಉಡ್ಪ ಸರ್ ಅಂತ ಇದಾರೆ, ಅವರು ಹೇಳ್ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವ್ರ ಹತ್ರ ಕೋಚಿಂಗ್ ತಗೊಳ್ತಾ ಇದ್ದೀನಿ ಮ್ಯಾಮ್. ಬ್ಲೈಂಡ್ಸ್ ಗೋಸ್ಕರ ಚೆಸ್ ಬೋರ್ಡ್ ಸಪರೇಟ್ ಆಗಿ ಬರುತ್ತೆ, ಅದರಲ್ಲಿ ಸ್ಕ್ವೇರ್ಸ್ ಅಷ್ಟೇ, ಬ್ಲಾಕ್ ಮೇಲ್

0: ಇರುತ್ತೆ, ವೈಟ್ ಟಚ್ ಮಾಡಿದಾಗ ಸ್ವಲ್ಪ ಡೌನ್ ಇರುತ್ತೆ, ಅಂಡ್ ಪೀಸಸ್ ಅಲ್ಲಿ ಬ್ಲ್ಯಾಕ್ ಪೀಸಸ್ ಗೆ ಮೇಲೆ ಡಾಟ್ ಇರುತ್ತೆ, ಚುಕ್ಕಿ ಇರುತ್ತೆ ಒಂದು. ಸೊ ಅದು ಟಚ್ ಮಾಡಿದ ತಕ್ಷಣ ಬ್ಲ್ಯಾಕ್ ಅಂತ ಗೊತ್ತಾಗುತ್ತೆ, ವೈಟ್ ಗೆ ಪ್ಲೇನ್ ಇರುತ್ತೆ, ಚುಕ್ಕಿ ಇರೋದಿಲ್ಲ. ಹಾಗೆ ಅದರ ಶೇಪ್ಸ್ ನೆನಪಿಟ್ಕೊಂಡಿರ್ತೀವಿ, ಬಿಷಪ್ ಯಾವ ಶೇಪ್ ಇರುತ್ತೆ, ನೈಟ್ ಏನ್ ಶೇಪ್ ಇರುತ್ತೆ, ಕಿಂಗ್, ರುಕ್, ಕ್ವೀನ್ ಎಲ್ಲಾ ಶೇಪ್ಸ್ ನೆನಪಿಟ್ಕೊಂಡಿರ್ತೀವಿ. ಅಂಡ್ ಡಾಟ್ ಇದ್ರೆ ಬ್ಲ್ಯಾಕ್, ಡಾಟ್ ಇಲ್ಲ ಅಂದ್ರೆ ವೈಟ್. ಅವರು ನನ್ನ ಚೆಸ್ ಬೋರ್ಡ್ ಅಲ್ಲೂ ಆಡ್ಬೋದು, ಅವ್ರ ಬೋರ್ಡ್ ಅಲ್ಲೂ ಆಡ್ಬೋದು. ಅವರು ಮೂವ್ ಪ್ರೊನೌನ್ಸ್ ಮಾಡ್ಬೇಕು, ಏನ್ ಮೂವ್ ಮಾಡ್ತಾರಲ್ಲ ಅದನ್ನ ಅನೌನ್ಸ್ ಮಾಡ್ಬೇಕು. ನೊಟೇಷನ್ ಅಂತ ಇರುತ್ತೆ ಚೆಸ್ ಅಲ್ಲಿ, ಪ್ರತಿ ಸ್ಕ್ವೇರ್ಗೂ ಒಂದು ಆಲ್ಫಾಬೆಟ್ ಇರುತ್ತೆ, ಒಂದ್ ನಂಬರ್ ಇರುತ್ತೆ, A-H-1-8. ಸೊ ಯಾವ ಸ್ಕ್ವೇರ್ ಅಲ್ಲಿ ಇಟ್ಟಿದ್ದಾರೆ ನಂಬರ್ ಮತ್ತೆ ಆಲ್ಫಾಬೆಟ್ ಹೇಳಿದಾಗ ನಾವು ಈಸಿಲಿ ಅದನ್ನ ಟಚ್ ಮಾಡಿ ಕೂಡ ನೋಡ್ಬೋದು. ನಮ್ದು ಲೈನ್ಸ್ ಅಲ್ಲಿ ಲಿಫ್ಟ್ ಅಂಡ್ ಮೂವ್ ಅಂತ ಇರುತ್ತೆ. ಸೈಟೆಡ್ ಸಾಮಾನ್ಯ ಪ್ಲೇಯರ್ಸ್ ಗೆ ಈಗ ಅವರು ಏನಾದ್ರು ಪೀಸ್ ಟಚ್ ಮಾಡಿದ್ರು ಅಂದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಬಟ್ ನಾವು ಪೀಸಸ್ ನ ಸ್ಕ್ವೇರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಲಿಫ್ಟ್ ಮಾಡಿದ್ರೆ ಅದನ್ನ ಎತ್ತಿದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಯಾಕಂದ್ರೆ ನಮ್ದು ಟಚ್ ಇಂಪಾರ್ಟೆಂಟ್. ಎಲ್ಲಾ ಪೀಸಸ್ ನ ಟಚ್ ಮಾಡ್ತೀವಿ, ಆದ್ರೆ ಯಾವ್ದಾದ್ರು ಲಿಫ್ಟ್ ಮಾಡಿದ್ರೆ ಎತ್ತಿದ್ರೆ ಅದನ್ನ ಮೂವ್ ಮಾಡ್ಬೇಕು. ಸೊ ಲಿಫ್ಟ್ ಅಂಡ್ ಮೂವ್ ಅಂತ ಅಷ್ಟೇ ರೂಲ್ ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲಾ ರೂಲ್ಸ್ ಸೇಮ್, ಟೈಮಿಂಗ್ಸ್ ಸೇಮ್ ಇರುತ್ತೆ, ಎಲ್ಲಾ ರೂಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ನನ್ಗೆ ಕೆಲವೊಂದ್ಸತಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಇರುತ್ತೆ, ಅದು ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಲೈಕ್ ನಾವು ಬೆಳೀತಾ ಹೋಗ್ತೀವಿ. ಅದ್ರಲ್ಲಿ ಟ್ಯಾಕ್ಟಿಕಲ್ ಮೂವ್ ಏನೋ ನಾನು ಪ್ಲಾನಿಂಗ್ ಲೈಕ್ ಪ್ರೊಸೆಸ್ ಅಲ್ಲಿ ಇದೀನಿ, ಡೆವಲಪ್ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೊಸೂರಲ್ಲಿ ಚೆಸ್ ಟೂರ್ನಮೆಂಟ್ ಇತ್ತು ಫೆಬ್ರವರಿಯಲ್ಲಿ 2026 ಅಲ್ಲಿ, ಅದು ಸೈಟೆಡ್ ಟೂರ್ನಮೆಂಟ್ ಅಲ್ಲಾಡಿದೀನಿ. ಹಾಗೆ ಜಾನ್ವರಿಯಲ್ಲಿ ಶಿವಮೊಗ್ಗದಲ್ಲೇ ನಡೆದಿತ್ತು, ಅದಾದ್ಮೇಲೆ ಚಂಡೀಗಢ ಅಲ್ಲಿ ಟೂರ್ನಮೆಂಟ್ ಆಡಿದ್ದೆ, ಚೈನಾದಲ್ಲೂ ಟೂರ್ನಮೆಂಟ್ ಆಡಿದ್ದೆ ನಾನು ಇಂಟರ್ನ್ಯಾಷನಲ್ ಚೆಸ್ ಅಲ್ಲಿ. ಏಷ್ಯನ್ ಪ್ಯಾರಾಗೇಮ್ಸ್ ನ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ನಾನು. ಕ್ಲಾಸಿಕಲ್ ಟೂರ್ನಮೆಂಟ್ಸ್ ಜಾಸ್ತಿ ಆಡ್ತೀನಿ, ರ್ಯಾಪಿಡ್ ಆಡೋದಿಲ್ಲ. ಮತ್ತೆ ಬ್ಲಿಡ್ಜ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಿಡ್ಜ್ ಅಲ್ಲಿ 3 minutes ಅಷ್ಟೇ ಇರುತ್ತೆ, ಮತ್ತೆ 2 seconds ಅಷ್ಟೇ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನಾವು ಬೋರ್ಡ್ ಟಚ್ ಮಾಡಿ ಆಡೋಸ್ತಿಗೆ ಸೆಕೆಂಡ್ಸ್ ಎಲ್ಲ ಹೋಗಿರುತ್ತೆ, ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಿಡ್ಜ್. ಬ್ಲೈಂಡ್ ಅಲ್ಲಿ ವಿಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ಆಗಿತ್ತು ಚಂಡೀಗಢ ಅಲ್ಲಿ 2023 ಅಲ್ಲಿ. 3 totally blind, 3 partially blind ಅಂತ ಅವ್ರ ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು. ನಾನು ಸೆಕೆಂಡ್ ಪ್ಲೇಸ್ ಆದೆ ಟೋಟಲಿ ಬ್ಲೈಂಡ್ ಟೀಮ್ ಅಲ್ಲಿ, ಅದರಿಂದ ನಾನು ಸೆಲೆಕ್ಷನ್ ಆಗಿ ದೆನ್ ಚೈನಾದಲ್ಲಿ ಟೂರ್ನಮೆಂಟ್ ಆಡಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನನಗೆ ಟೀಮ್ ಬ್ರಾಂಜ್ ಮೆಡಲ್ ಆಯ್ತು. ಏಷ್ಯನ್ ಪ್ಯಾರಾ ಗೇಮ್ಸ್ ಗೋಸ್ಕರ ಫುಲ್ ಒಂದು ವಿಲೇಜ್ ನ ರೆಡಿ ಮಾಡಿದ್ರು, ಎಲ್ಲಾ ಸ್ಪೋರ್ಟ್ಸ್ ಗೆ ಇಂಡಿಯನ್ ಪ್ಲೇಯರ್ಸ್ ಗೆ ಒಂದು ಬಿಲ್ಡಿಂಗ್ ಕೊಟ್ಟಿದ್ರು. ಅಲ್ಲಿ ಫುಲ್ ಲೈಕ್ ಇಂಡಿಯಾ ರೆಕಗ್ನೈಸ್ ಮಾಡ್ಬೇಕಂದ್ರೆ ಅಲ್ಲಿ ಇಂಡಿಯನ್ ಫ್ಲಾಗ್ ಹಾಕಿರ್ತಾರೆ, ಈವನ್ ಲಿಫ್ಟ್ ಅಲ್ಲಿ ಫ್ಲಾಗ್ ಹಾಕಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು, ಪ್ರೌಡ್ ಮೂಮೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಚೆಸ್ ಆಡಿದ್ದು. ಸೊ ನಮ್ಗೆ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಗೆ ಮೆಡಲ್ ಬಂತಲ್ಲ, ಅದರಿಂದ ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಜೊತೆಗೂ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಚೆನ್ನಾಗಿತ್ತು, ಹ್ಯಾಪಿ ಮೂಮೆಂಟ್. ಬ್ಲೈಂಡ್ ಚೆಸ್ ಅಲ್ಲಿ ಫಸ್ಟ್ ಬರ್ಬೇಕು, ವಿಮೆನ್ ಟಾಪ್ 5 ಅಲ್ಲಿ ಬರ್ಬೇಕು ಅಂತ ಆಸೆ ಇದೆ. ಅಟ್ ಪ್ರೆಸೆಂಟ್ ಟಾಪ್ 10 ಅಲ್ಲಿ ಬರ್ತೀನಿ. ಚೆಸ್ ಅಲ್ಲಿ ಟಾಪ್ 3 ಅಲ್ಲಿ ಫಸ್ಟ್ ಇಲ್ಲ ಸೆಕೆಂಡ್ ಬರ್ಬೇಕು ಅಂತ ಒಂದಿದೆ. ಹಾಗೆ ರೇಟಿಂಗ್ ಇನ್ಕ್ರಿಮೆಂಟ್ ಮಾಡ್ಬೇಕು, ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಜಾಸ್ತಿ. ಚೆಸ್ ನೀವು ಆಡಿದ್ರೆ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗತ್ತೆ, ಅದರಿಂದ ಬೇರೆ ಬೇರೆ ಲೈಫ್ ಲೆಸನ್ಸ್ ಸಿಗತ್ತೆ, ತಾಳ್ಮೆ ಕಲಿಯಕ್ ಸಿಗತ್ತೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಸೊ ಈ ತರ ತುಂಬಾ ಲೈಫ್ ಸ್ಕಿಲ್ಸ್ ನ ಚೆಸ್ ಹೇಳ್ಕೊಡತ್ತೆ, ಲೈಫ್ ನ ನಾವು ಚೆಸ್ ನ ರೀತಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಚೆಸ್ ಕಲಿಬೇಕು ಅಂದ್ರೆ ನೀವು AICFB ಇದೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಬ್ಲೈಂಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆಸ್ ಬೋರ್ಡ್ ಅಂಡ್ ಕೋಚಿಂಗ್ ಎಲ್ಲ ಎಲ್ಲಿ ತಗೊಳ್ಳೋದು ಅಂತ ಟ್ರೈ ಮಾಡ್ಬೋದು. ಇಲ್ಲ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ, ನಾವ್ ಬ್ಲೈಂಡ್ ಅಂತ ಏನು ಆಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೋಬಾರ್ದು, ಯಾಕಂದ್ರೆ ತುಂಬಾ ಜನ ಸ್ಪೆಷಲಿ ಏಬಲ್ಡ್ ಪೀಪಲ್ ತುಂಬಾ ಅಚೀವ್ ಮಾಡಿದ್ದಾರೆ, ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು, ಸೊ ಯು ಆರ್ ಲಿಮಿಟ್ಲೆಸ್ ಅಂತ ಅನ್ಕೊಂಡು ಯಾವ ಗೇಮ್ ನಿಮಗೆ ಇಷ್ಟ ಆಗತ್ತೆ ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ.
1: Hi, my name is Arushi Severin Helen De Silva. I'm from Bangalore and I played in the recent Karnataka State Women's Chess Championship and I secured second place. The tournament itself was conducted very nicely by the guidance of Anurag Sir and the other orbiters. The food was given on time, the pairings were scheduled and the bus details were given every single day. The parents' waiting hall was very clean and tidied. All the orbiters and the volunteers were very kind. Throughout the tournament, I felt nervous and excited both at the same time. Few of my games were hard, especially the draw ones, but somehow I managed to convert it either into a win or into free draw. The tournament, the first place cash prize 50,000. Ishtu dodda cash prize.

0: ಈ ಟೂರ್ನಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಅಪರೂಪ. ಊಟ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ, ಚೆಸ್ ಆಡ್ಲಿಕ್ಕೆ ಸೂಕ್ತ ಸ್ಥಳ. ಅನುರಾಗ್ ಸರ್ ಅವರು ಈ ತರ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸುತ್ತೇನೆ.
1: ಪಾಲಕರು ತಮ್ಮ ಮಕ್ಕಳ ಚೆಸ್ ಸಾಧನೆಯ ಕುರಿತಾಗಿ ಅಭಿಮಾನದಿಂದ ಮಾತನಾಡುತ್ತಾ,
2: ನನ್ನ ಹೆಸರು ಜಗನ್ಲಾಲ್ ಜೈನ್ ಅಂತ, ನನ್ನ ಮಗಳು ಹೆಸರು ವೃತ್ತಿ ಜೈನ್ ಅಂತ, ಅವಳು ಡಿಸೇಬಲ್ಡ್ ಇದ್ದಾಳೆ. ಕೃಷ್ಣ ಉಡುಪ ಸರ್ ಅಂತ ಇದ್ದಾರೆ, ಅವರು ಟೋಟಲ್ ಬ್ಲೈಂಡ್ ಇದ್ದಾರೆ. ಅವರು ಇವಳಿಗೆ ಪ್ರಮೋಟ್ ಮಾಡಿರೋದು, ನೀನ್ ಚೆಸ್ ಕಲಿಬೇಕು, 2019 ಅಲ್ಲೇ ಹೇಳಿದ್ರು, 2022 ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ನೀನ್ ಹೋಗಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿದ್ರು. ಅವಾಗಿಂದ ಅವಳು ಪ್ರಮೋಟ್ ಆಗಿದ್ದು. ಆ ಟೈಮಲ್ಲಿ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ಫುಲ್ ಡೇ ಚೆಸ್ ನಾನು ಅವಳಿಗೆ ಹೆಲ್ಪ್ ಮಾಡಿದ್ನಿ. ಅವಳು ಪೂರಾ ಅದರಲ್ಲೇ ಇರ್ತಿದ್ದು. ಚಂಡೀಗಢ ಹೋಗಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಸೆಲೆಕ್ಷನ್ ಆಯ್ತು. ಅವಳು ಸೆಲೆಕ್ಷನ್ ಆಗಿ 2022 ನಲ್ಲಿ ಚೈನಾದಲ್ಲಿ ಅಲ್ಲಿಗೆ ಅವಳು ಸೆಲೆಕ್ಷನ್ ಆಯ್ತು. ಅವ್ರ ಟೀಮ್ ಅಲ್ಲಿ ಜೊತೆಗೆ ಅವ್ರು ಹೋಗಿದ್ಲು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಬ್ರಾಂಜ್ ಮೆಡಲ್ ವಿನ್ ಆಗಿ ಬಂದಿದ್ರು. ಈಗ ನಮ್ಮ ASEF ಇಂದ ಇದೆ, ಅದರಿಂದಾನೇ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಇಂದ ತರಬೇತಿ ಕೊಡ್ತಿದ್ದಾರೆ ಆಲ್ರೆಡಿ. ಈಗ ಇನ್ನು ಮುಂದೆ ಹೋಗ್ಲಿಕ್ಕೆ ಅವ್ರ ಸರ್ ಸಹ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವರು ಈ ತರ ಡಿಸೇಬಲ್ಡ್ ಮಕ್ಕಳಿಗೆ ಅಂತಾನೆ ಅವರು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡ್ತಾರೆ. ಅದಕ್ಕೇನು ಅವ್ರು ಚಾರ್ಜ್ ಮಾಡ್ತಾ ಇಲ್ಲ. ಹೋಗಿ ಬರೋ ಚಾರ್ಜಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂತ ಇಷ್ಟ ಮಾಡ್ತಾ ಇದ್ದೀವಿ. ಅವಳಿಗೂ ಇಷ್ಟ ಇರೋದು IPS ಆಗ್ಬೇಕು ಅಂತ ಇದ್ದಾಳೆ. ನೋಡ್ಬೇಕು ಈಗ ಮುಂದೆ ಏನಾಗುತ್ತೆ ನೋಡೋದು.
3: ನಾವು ಮಂಗಳೂರಿಂದ, ಮಗಳು ಮಾನಸ, ಬೆಂಗಳೂರಲ್ಲಿ ರೀಸೆಂಟ್ಲಿ ವರ್ಕಿಂಗ್ ಆರಂಭ ಮಾಡಿದ್ದು ಒಂದು 10ನೇ ವರ್ಷಕ್ಕೆ. ಸ್ವಲ್ಪ ಬಿಗಿನಿಂಗ್ ಅವಳ ತಂದೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿ ಮನೆಯಲ್ಲಿ. ಅಂದರೆ ಅವಳ ತಂದೆಗೆ ಇಂಟ್ರೆಸ್ಟ್ ಇತ್ತು. ಈ ರೈನಿ ಸೀಸನಲ್ಲಿ ಔಟ್ಸೈಡ್ ಆಡಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೂತ್ಕೊಂಡು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇಂಟ್ರೆಸ್ಟ್ ಬಂತು. ಮಂಗಳೂರಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇತ್ತು, ಡೈರೆಕ್ಟ್ ಚೆಸ್ ಸ್ಕೂಲ್ನವರೆಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವಳನ್ನು ಫಸ್ಟ್ ಕರ್ಕೊಂಡೋಗಿದ್ದು. ಫಸ್ಟ್ ಟೂರ್ನಮೆಂಟಲ್ಲೇ 2 or 3 points ಮಾಡಿದ್ಲು, ಅಲ್ಲಿಂದ ಸ್ಟಾರ್ಟ್ ಆಯಿತು. ನ್ಯಾಷನಲ್ಸಿಗೂ ಸಿಲೆಕ್ಟ್ ಆಗಿದ್ಲು, ಚೆನ್ನೈಗೆ ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಏಜ್ ಕ್ಯಾಟಗರಿಯಲ್ಲೆಲ್ಲ ಅವಳು ಚಾಂಪಿಯನ್ ಆಗಿದ್ದಾಳೆ. ಸ್ಕೂಲ್ ಗೇಮ್ಸಲ್ಲಿ ಅವಳು 2 times ಗೋಲ್ಡ್ ಮೆಡಲಿಸ್ಟ್ ಅವರ ಟೀಮ್, ಆಮೇಲೆ 1 time ಸಿಲ್ವರ್ ಮೆಡಲ್. ಶಿ ಸಿಲೆಕ್ಟೆಡ್ ಟು ಏಷ್ಯನ್ ಗೇಮ್ಸ್, ನ್ಯಾಷನಲ್ ಲೆವೆಲಲ್ಲಿ 4th ಬಂದಿದ್ಲು. ಅಲ್ಲಿಂದ ಸಿಲೆಕ್ಟ್ ಆಗಿದ್ದು, ಅದು ಟೆಹರಾನಲ್ಲಿ ಆಗಿದ್ದು. ಆಮೇಲೆ ಡೆಲ್ಲಿಯಲ್ಲಿ ಎಲ್ಲ ಆಗಿತ್ತು ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್, ಆಗಲ್ಲ ಆಡಿದ್ಲು. ಆದರೆ ಅವಳು ಅದನ್ನೇ ಕಂಪ್ಲೀಟ್ ಅದಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೈನ್ಸ್ ತಗೊಂಡು MSc ಮಾಡಿ PhD ಮಾಡಿದ್ದಾಳೆ ಅವಳು. ಚೆಸ್ಸನ್ನು ಅವಳಿಗೆ ಹಾಬಿ ಆಗಿ ಯಾವಾಗಲೂ ಪರ್ಮನೆಂಟ್ ಆಡಲಿಕ್ಕೆ ಇಂಟ್ರೆಸ್ಟ್.
4: ನನ್ನ ಹೆಸರು ಶಿಲ್ಪಾ ಅಂತ, ನಾನು ದೀಕ್ಷಿತಾ ಹೆಚ್ರಾಜ್ ಅನ್ನ ಪೇರೆಂಟು. ಆಕ್ಚುಲಿ ಅವಳು U17 ಕರ್ನಾಟಕ ಸ್ಟೇಟಿಂದ ಸೆಲೆಕ್ಟ್ ಆಗಿದ್ಲು ನ್ಯಾಷನಲ್ಸ್ ಆಡೋದ್ಲು. ನಂತರದಲ್ಲಿ ಅವಳಿಗೆ ಫಿಡೇ ರೇಟಿಂಗ್ ಇದೆ, ಕ್ಲಾಸಿಕಲಿ 1436 ಇದೆ, ರ್ಯಾಪಿಡ್ 1448 ಇದೆ. ಈ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಕೂಡ. ವುಮೆನ್ಸ್ಗೆ ಇರೋದ್ರಿಂದ ಅದೊಂದು ಬೆನಿಫಿಟ್ಟು, ಯಾಕೆ ಅಂದರೆ ಓಪನ್ಸ್ ಅಲ್ಲೆಲ್ಲ ಆಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಗರ್ಲ್ಸ್ಗೆ. ಸೊ ಬರೀ ವುಮೆನ್ ಕೆಟಗರಿನಲ್ಲೇ ಆಡಿಸೋದ್ರಿಂದ ಮಕ್ಕಳ ಸ್ವಲ್ಪ ಇಂಟ್ರೆಸ್ಟು ಬರುತ್ತೆ, ಮತ್ತೆ ಏನಾದರೂ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ಪೇರೆಂಟಿಗೂ ಮಾಡಿದ್ದಾರೆ, ಹಾಗೆ ಪೇರೆಂಟ್ಗಳನ್ನ ಪಿಕಪ್ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ, ಟೋಟಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ನನ್ನ ಮಗಳಿಗೆ ಬಂದಿವಾಗ 9 years U9 ಕೆಟಗರಿನಲ್ಲಿ ಬರ್ತಾಳೆ. ನಾವು ಪೇರೆಂಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಮಕ್ಕಳಿಗೆ ಯಾವುದನ್ನೇ ಆ ಓನ್ ಇಂಟ್ರೆಸ್ಟ್ ಇಂದ ಕಲಿಯೋ ತನಕನೂ ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು ಓಕೆ ಅಂದ್ಕೊಂಡು ಇವಾಗ ಬಿಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಓವರ್ ಆಲ್ ಚೆನ್ನಾಗಿದೆ. ಸುಮ್ಮನೆ ಮನೆ ಹತ್ರ ಒಂದು ಅಕಾಡೆಮಿ ಇತ್ತು, ಪ್ರಾಕ್ಟೀಸಿಗೆ ಹೋಗ್ಲಿ ಅಂತ ಬಿಟ್ಟೆ. ಆಮೇಲೆ ಅವ್ರು ಸರ್ ತ್ಯಾಗರಾಜ್ ಅಂತ ಇದ್ದಾರೆ ಹಾಸನಲ್ಲಿ, ಅವರು ಇಲ್ಲ ಮೇಡಮ್ ಟೂರ್ನಮೆಂಟ್ಸ್ಗಳೆಲ್ಲ ಇರುತ್ತೆ, ಚೆನ್ನಾಗಿ ಆಡ್ತಾಳೆ, ನೀವು ಕರ್ಕೊಂಡೋಗಿ ಆಡಿಸಿ ಅಂತ ಅವ್ರು ಸ್ವಲ್ಪ ನನಗೆ ತುಂಬ ಸಜೆಷನ್ಸ್ ಕೊಟ್ಟರು. ಹಾಗಾಗಿ ನಾನು ಎಲ್ಲ ಕಡೆ ಕರ್ಕೊಂಡೋಗಿ ಸ್ವಲ್ಪ ಆಡಿಸಿ ಆಡಿಸಿ ಒಂದು ಲೆವೆಲಿಗೆ ಬಂದ್ಲು. ಆಮೇಲೆ U17 ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು ಕೂಡ, ಅವ್ರಿಗೆ ಹೇಗಿರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಐಡಿಯಾಸ್ನ ತ್ಯಾಗರಾಜ್ ಅನ್ನೋರು ಕೊಟ್ಟರು. ಫಸ್ಟ್ ಡೇ 1 point ಅಷ್ಟೇ ಮಾಡಿದ್ಲು, ಬಿಕಾಸ್ ಇದು ಓಪನ್ ಆಗಿರೋದ್ರಿಂದ U19 1615 ಅನ್ನೋರು ರೇಟಿಂಗ್ ಬಂದಿದ್ರು, ಅವರಿಬ್ರ ಜೊತೆ ಹೋಯ್ತು.
5: ಆನಂದ್ ಡಿಸಿಲ್ವಾ ನನ್ನ ಹೆಸರು, ನಾನು ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಗಳು ಆರುಷಿ ಡಿಸಿಲ್ವಾ ಅಂತ, ಈಗ ಫಸ್ಟ್ PUC ಮಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಈ ಟೂರ್ನಮೆಂಟಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅವಳು ಇತ್ತೀಚಿನ ಕರ್ನಾಟಕ ರಾಜ್ಯ U19 ಮತ್ತು U17 ಅಲ್ಲಿ ಪ್ರಥಮ ಸ್ಥಾನ ಗೆದ್ದಿದ್ದಾಳೆ. ಚೆಸ್ ಸಾಧಾರಣ

0: ಮೊದಲನೇ ತರಗತಿಯಲ್ಲೇ ಕಲ್ತಿದ್ಲು ಅವಳು. ಆಗ ಡೆರಿಕ್ ಶಾಲೆ ಅಂತ ಮಂಗಳೂರಲ್ಲಿ ಒಂದು ಶಾಲೆ ಇದೆ, ಅದು ಚೆಸ್ ಕಲಿಸುವುದು. ನಾವು ಅಲ್ಲಿ ಅವಳನ್ನು ಕಳಿಸಿದ್ದು, ಮತ್ತೆ ಪ್ರತಿದಿನ ಎಂಬಂತೆ ನಾವು ಅಲ್ಲಿ ಕಳಿಸ್ತಿದ್ದೆವು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆ ಮುಂಚಿನ ತುಂಬಾ ವರ್ಷಗಳಲ್ಲಿ ಅವಳಿಗೆ ಬೇರೆ ಏನು ಹೊರಗಡೆ ಟೂರ್ನಮೆಂಟ್ ಕರ್ಕೊಂಡು ಹೋಗಿಲ್ಲ. ಇತ್ತೀಚೆಗಂತೂ ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ SLC ಇದ್ದದ್ರಿಂದ ಅವಳನ್ನು ನಾವು ಜಾಸ್ತಿ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗಿಲ್ಲ. ಆದ್ರೆ ಅವಳು ಒಳ್ಳೆ ಆಡ್ತಾಳೆ, ಹೆಚ್ಚಾಗಿ ಕರ್ನಾಟಕ ಒಳಗಡೆ ಎಲ್ಲ ಆಡ್ತಿದ್ಲು. ಅವಳದು 1924 ಇದೆ ಈಗ, ಮತ್ತೆ ರ್ಯಾಪಿಡ್ ಅಲ್ಲಿ ಸ್ವಲ್ಪ 1800 ಇದೆ, ಬ್ಲಿಟ್ಸ್ ಅಲ್ಲಿ 1700 ಏನೋ ಇದೆ. ಕ್ಲಾಸಿಕಲ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತೆ ಅವಳು ಈಗ ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾಳೆ. ಆದ್ದರಿಂದ ಎರಡು ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಳಿಸುವಕ್ಕಿಂತ ಸ್ವಲ್ಪ ವಿದೇಶಕ್ಕೆ ಹೋಗಿ ಒಂದ್ಸಲ ಪ್ರಯತ್ನ ಮಾಡುವ ಅಂತ ಬರೋ ತಿಂಗಳಲ್ಲಿ ಅವಳಿಗೆ ಯುರೋಪ್ ದೇಶಗಳಿಗೆಲ್ಲ ಕಳಿಸುವ ಆಲೋಚನೆ ಇದೆ. ಕಳೆದ ವರ್ಷ ಸಹ ವಿಮೆನ್ಸ್ ರನ್ನಿಂಗ್ ಚಾಂಪಿಯನ್ ಅವಳು ಈ ಟೂರ್ನಮೆಂಟ್ ಇದು. ಚೆಸ್ ಅಲ್ಲಿ ಮತ್ತೆ ವಿದ್ಯಾಭ್ಯಾಸ ಎರಡು ಜೊತೆ ಜೊತೆಗೆ, ನಾವು ಚೆಸ್ಸು ಬಿಡುವುದಿಲ್ಲ, ವಿದ್ಯಾಭ್ಯಾಸ ಸಹ ಬಿಡುವುದಿಲ್ಲ, ಎರಡು ಒಟ್ಟಾಗಿ ಮುಂದುವರಿಸ್ತೇವೆ ಅಂತ ಹೇಳಿದ್ದೇವೆ.
1: ನನ್ನ ಹೆಸರು ಸುಜಾತ, ನನ್ನ ಮಗಳು ಶರದಿ ಶಾಸ್ತ್ರಿ ಅಂತ, 18 ಇಯರ್ಸ್ ಅವಳು. ಫಸ್ಟ್ ಸ್ಟ್ಯಾಂಡರ್ಡ್ಲಿ ಇರಬೇಕಾದ್ರೆ ಚೆಸ್ ಕ್ಲಾಸಿಗೆ ಅಂತ ಹಾಕಿದ್ದು ಸುರೇಶ್ ಸರ್ ಅವಳಿಗೆ ಫಸ್ಟ್ ಕೋಚ್. ತುಂಬ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿ, ಆವಾಗ ಚೆಸ್ ಅಂದ್ರೆ ಇಂಟ್ರೆಸ್ಟ್ ಬರೋಕ್ಕೆ ರೀಸನೇ ಸುರೇಶ್ ಸರ್. ತುಂಬ ಸೀರಿಯಸ್ ಆಗಿ ಅಂತ ನಾವು ತಗೊಂಡಿರಲಿಲ್ಲ, ಯಾಕೆಂದ್ರೆ ಜಸ್ಟ್ ಮಕ್ಕಳೆಲ್ಲ ಮೊಬೈಲ್ಗೆ ತುಂಬ ಎಡಿಕ್ಟ್ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಏನಂದ್ರೆ ಒಳ್ಳೆ ಹಾಬಿ ಒಂದು ಡೆವಲಪ್ ಆಗಲಿ ಮಕ್ಕಳಿಗೆ ಅಂತ ಚೆಸ್ಗೆ ಹಾಕಿದ್ವಿ. ಸೊ ಎವ್ರಿ ವೀಕೆಂಡ್ ಟೂರ್ನಮೆಂಟ್ ಹೋಗೋದು ಬರೋದು, ನ್ಯಾಷನಲ್ಸ್ ಹೋಗೋದು ಬರೋದು ಮಾಡ್ತೀವಿ. ತುಂಬಾ ಅಚೀವ್ ಮಾಡಿರೋದು ಆ ತರ ಎಲ್ಲ ಅಲ್ಲ, ಜಸ್ಟ್ ಮೊಬೈಲ್ ಅಡಿಕ್ಷನ್ ಇಂದ ತಪ್ಸೋಕೆ ಒಳ್ಳೆ ಹಾಬಿ ಅನ್ಕೊಂಡು ಸೆಲೆಕ್ಟ್ ಮಾಡಿರೋದು. ನಾವು ಕೋವಿಡ್ ಟೈಮ್ ಅವರೆಲ್ಲ ಕರೆಕ್ಟ್ ಆಡೋ ಟೈಮ್ಗೆ 13-15 ಇಯರ್ಸ್ ಆಗುವಾಗ ನಮ್ಗೆ ಅದು ಸಿಗ್ಲೇ ಇಲ್ಲ, ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಯ್ತು. ಆಮೇಲೆ ಓಪನ್ ಆದಾಗ ಇವರು 9th-10th ಸ್ಟ್ಯಾಂಡರ್ಡ್ ಬಂದಿದ್ರು, ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಈಗ PUC ಮುಗಿಸಿದ್ಲು, ಜಸ್ಟ್ ಈಗ ಟೂರ್ನಮೆಂಟ್ ಆಡೋಣ ಅಂತ ಶುರು ಮಾಡಿದ್ದಾಳೆ. ಕೋಚಿಂಗ್ ಬಿಟ್ಟೆ 4 ವರ್ಷ ಆಯ್ತು. ತೇಜ್ ಕುಮಾರ್ ಸರ್ ಮತ್ತೆ ಪುತ್ತೂರು ಕೋಟೆ ಸರ್ ಕೋಚ್ ಮಾಡ್ತಾ ಇದ್ರು ಅವಳಿಗೆ. ಸೊ ಕ್ಲಾಸ್ ಬಿಟ್ಟು 4 ವರ್ಷ ಆಯ್ತು, ಬಟ್ ಈಗ ಹಳೆಯ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಏನೋ ಆಡ್ತಾ ಇದ್ದಾರೆ ಖುಷಿಲಿ ಅಷ್ಟೇ. ಟೂರ್ನಮೆಂಟ್ ಹೇಳೋದಾದ್ರೆ ನಿಜವಾಗಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಸ್ಪೆಷಲಿ ವೆನ್ಯೂ ತುಂಬಾ ದೂರ ಇದೆ ಸಿಟಿಯಿಂದ, ಆದ್ರೆ ತುಂಬಾ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಗ್ರೂಪ್ ಮಾಡಿ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು ಅವ್ರದ್ದು, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ಇದ್ರು. ಬಸ್ ನಂಬರು, ಡ್ರೈವರ್ಸು, ಎಕ್ಸ್ಟ್ರಾ ಆಟೋ, ಆಮೇಲೆ ಆಟೋ ಫೇರ್ ಕೂಡ ಫಿಕ್ಸ್ ಮಾಡಿ ಹಾಕಿದ್ರು. ಫುಡ್ ಅರೇಂಜ್ಮೆಂಟ್ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಅವಳು 1.597 ರೇಟಿಂಗ್ ಇವಾಗ. ಫೀಲ್ಡ್ ಬಂದ ತಕ್ಷಣ ನಮ್ಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ರಿಸಲ್ಟ್ ಬರಬೇಕು ಅಂದ್ರೆ ಕೋಚಿಂಗ್ ಹೋಗ್ಲೇಬೇಕು. ಸೊ ಕೋಚಿಂಗ್ ಹೋದಾಗ ನಾವು ದುಡ್ಡು ಸ್ವಲ್ಪ ಜಾಸ್ತಿನೇ ಅಂತ ಅನ್ಸುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಅದು ಯಾಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಂಟ್ರಿ ಫೀಸು ಬೇರೆ ಸ್ಟೇಟ್ ಅಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಯಾಕೆ ಫಿಡೆ ಎಲ್ಲ ಅಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಬೇಕಿರೋ ಪ್ರೈಸ್ ಮನಿ ಕಮ್ಮಿನೇ ಇಡ್ಲಿ, ತೊಂದರೆ ಇಲ್ಲ, ಯಾಕೆಂದ್ರೆ ಮಕ್ಕಳಿಗೆ ಫಿಡೆ ಸಿಗ್ಬೇಕು. ಈಗ ರೇಟಿಂಗ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಫಿಡೆ ಸಿಗ್ಬೇಕು. ಇವ್ರು ಪ್ರತಿ ಸರ್ತಿನೂ ಟೂರ್ನಮೆಂಟ್ ಫೀ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಹಡಕಾಗಲ್ಲ. ಸೊ ಮೇನ್ ಎಲ್ರಿಗೂ ಏನಾಗ್ಬೇಕಾಗಿರೋದು ಫಿಡೆ ರೇಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗಿರೋದು. ತುಂಬಾ ಜನ ಪೇರೆಂಟ್ಸ್ ಹತ್ರ ಪ್ರೈಸ್ ಬೇಡ, ಫಿಡೆ ರೇಟಿಂಗ್ ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಎಂಟ್ರಿ ಫೀಸ್ ಅಷ್ಟು ಕೊಡ್ಬೇಕಲ್ಲ. ಹಾಗೆ ಸಾಮಾನ್ಯ ಜನಕ್ಕೆ ಸಿಗೋ ತರಕ್ಕೆ ಅವ್ರಿಗೂ ಲಾಸ್ ಮಾಡ್ಕೊಳ್ಳದಂಗೆ ಈಚೆ ನಮಗೂ ಬರ್ಡನ್ ಆಗದೆ ಇರೋದು ಮಾಡ್ಕೊಂಡ್ರೆ ಒಳ್ಳೇದಂತ. ಚೆಸ್ ಆಡಕ್ಕೆ ತುಂಬಾ ಕಷ್ಟ ಇದೆ ಅನ್ಕೋತೀನಿ, ಯಾಕೆಂದ್ರೆ ಮೆಂಟಲಿ ಒಂದು ಮಗು ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ರಿಯಲ್ಲಿ ತುಂಬಾ ಕಷ್ಟ ಇದೆ. ಸೋಲು ಗೆಲುವು ಎರಡನ್ನು ತಗೊಳ್ಳೋದು ಇದೆಯಲ್ಲ, ಜೊತೆಗೆ ಬೋರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇನ್ನೇನು ಗೆಲ್ತೀವಿ ಅನ್ನೋ ಮ್ಯಾಚ್ ಸೋತ್ಕೊಂಡ್ ಬಂದಾಗ ಅದನ್ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ನಾವು ಈವನ್ ಇಷ್ಟು ದೊಡ್ಡವರಿಗೆ ನಮ್ಗೆ ಬೇಜಾರಾಗುತ್ತೆ, ಮಕ್ಕಳಿಗೆ ತುಂಬಾ ಫೀಲ್ ಮಾಡ್ಕೋತಾರೆ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಆಡಕ್ಕೆ ತುಂಬಾ ಕಷ್ಟ ಇದೆ ಚೆಸ್.
2: ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 4 ಮಹಿಳಾ ಚೆಸ್ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೊದಲ 4 ಸ್ಥಾನ ಗಳಿಸುವುದರೊಂದಿಗೆ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ಗೆ ರಾಜ್ಯ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದ ಚೆಸ್ ಆಟಗಾರ್ತಿಯರ ಪೈಕಿ ಶ್ರೇಯಾ ರಾಜೇಶ್ ಪ್ರಥಮ, ಆರುಷಿ ಸೆವರಿನ್ ಹೆಲೆನ್ ಡಿಸೆಲ್ವಾ ದ್ವಿತೀಯ ಸ್ಥಾನ, ಸಿಮ್ರಾ ನದಾಪ್ ಅವರು 6 ಅಂಕಗಳೊಂದಿಗೆ ತೃತೀಯ ಸ್ಥಾನ ಮತ್ತು ಹರ್ಷಿಣಿ ಎ ಅವರು 4 ಸ್ಥಾನ ಪಡೆದು ರಾಷ್ಟ್ರೀಯ ಪಂದ್ಯಾವಳಿಗೆ ಅರ್ಹತೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುವರೆ, ಈಗ ಸಮಯ ಸರಿಯಾಗಿ 10 ಗಂಟೆ. ಈಗ ಕೇಳೋಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನ. ಆರಂಭದಲ್ಲಿ ಒಂದು ಪ್ರಕಟಣೆ ಕೇಳೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುದರತ್ ಚಿತ್ರದ ಗೀತೆಯನ್ನು ಕಿಶೋರ್ ಕುಮಾರ್ ಇವರ ಧ್ವನಿಯಲ್ಲಿ. ಆರ್ ಡಿ ಬರ್ಮನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಮಜರು ಇವರ ಸಾಹಿತ್ಯವಿದೆ.

ಸ್ನೇಹಿತರೆ, ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿರುವಂತಹ ಓ ಕೌನ್ ಥಿ ಚಿತ್ರದ ಗೀತೆಯನ್ನು ಕೇಳಿಬಂದರೆ, ಮದನ್ ಮೋಹನ್ ಇವರ ಸಂಗೀತ ಸಂಯೋಜನೆಯಲ್ಲಿ ರಾಜ ಮೆಹದಿ ಅಲಿ ಖಾನ್ ಇವರ ಸಾಹಿತ್ಯವಿತ್ತು. ಸ್ನೇಹಿತರೆ, ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಇವರುಗಳ ಧ್ವನಿಗಳಲ್ಲಿರುವಂತಹ ಶ್ರೀ 420 ಚಿತ್ರದ ಗೀತೆಯನ್ನು ಶಂಕರ್ ಜೈಕಿಶನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಶೈಲೇಂದ್ರ ಇವರ ಸಾಹಿತ್ಯವಿದೆ.

ದಿಲ್ ಅಪ್ನಾ ಅವ್ರ ಪ್ರೀತ್ ಪರಾಯ ಚಿತ್ರದ ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ, ಶಂಕರ್ ಜೈಕಿಶನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯವಿದೆ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಗಾಯನದಲ್ಲಿ, ಹಿಮೇಶ್ ರೇಷ್ಮಿಯಾ ಇವರ ಸಂಗೀತ ಸಂಯೋಜನೆಯಲ್ಲಿ ಸಮೀರ್ ಅವರ ಸಾಹಿತ್ಯವಿತ್ತು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಸಿಲ್ಸಿಲಾ ಚಿತ್ರದ ಗೀತೆಯನ್ನು ಕೇಳೋಣ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ, ಶಿವಹರಿ ಇವರ ಸಂಗೀತ ಸಂಯೋಜನೆಯಲ್ಲಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ.

0: approval letters to 4,000 eligible women beneficiaries under the Delhi Lakshmi Yojana. Out of this, 2,500 letters were given at a formal ceremony. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11:10 ಕೇಳಿ ಕಾರ್ಯಕ್ರಮ ಮುಖ್ಯಾಂಶಗಳು. ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿಬರೋಣ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕೆ ರಘುನಾಥ ರಾಯ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ರಾಘವೇಂದ್ರ ಪಿ ಇಟಗಿ ಇವರ ರಚನೆಯಲ್ಲಿರುವಂತಹ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ ವೃಂದಗಾನದಲ್ಲಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು 9:30 ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಮೇಘ ಸಂದೇಶ. ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಆಲಿಸುವಿರಿ. 5:30 ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ರಾಯಚೂರಿನ ಗಾಯಕ ಶ್ರೀನಿವಾಸ್ ಆಶಾಪುರಿವರು. ಇದು ಯುವವಾಣಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಭೀಮನ ಬೆಂಚಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 9:15 ಭಾವಗೀತೆಗಳು, 9:30 ಕೀರ್ತನೆ ಭೂ ಕೈಲಾಸ, ಪ್ರಸ್ತುತಿ ಗಂಗಾವತಿಯ ಶ್ರೀ ಪಂಚಾಕ್ಷರಿ ಸ್ವಾಮಿ ಹಿರೇಮಠ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:38. ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಂದಿನಂತೆ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಹಾಗಾದರೆ ನಿಮ್ಮ ಸುಜಾತಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.